ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 11 ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ಬಿದಿಗೆ. 2026 ಇಸವಿ ಜುಲೈ ತಿಂಗಳ 2 ತಾರೀಖು ಗುರುವಾರ. ಈಗ ಸಮಯ 5:58:33. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ. 7:45 8:30 ಮಧ್ಯಾಹ್ನ 12:45 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆರ್ ಮೋಹನ್ ಅವರ ಕ್ಲಾರಿನೆಟ್ ವಾದನ ಪ್ರಸಾರವಾಗಲಿದೆ. ಈ ಬೆಳಿಗ್ಗೆ 10:30 ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: 12:35ಕ್ಕೆ ಟಿಎಸ್ ಸ್ನೇಹ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಬಹುದು. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಇದೆ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20ಕ್ಕೆ ಬಿಜಿ ವಿನುತ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:45ಕ್ಕೆ ಉರ್ದು ಕಾರ್ಯಕ್ರಮ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ ಬಸವಯ್ಯ ಮತ್ತು ಸಂಗಡಿಗರಿಂದ. 4:30ಕ್ಕೆ ಸಂಧ್ಯಾರಾಗ, ಕರ್ನಾಟಕ ಹಾಲು ಮಹಾಮಂಡಳದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಕೆಕೆ ಸತ್ಯನಾಥ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಬಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00ಕ್ಕೆ ಯುವವಾಣಿ, ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳ ಕಾರ್ಯಕ್ರಮ ವೈವಿಧ್ಯದ 3ನೇ ಭಾಗ ಕೇಳಬಹುದು. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ, ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00ಕ್ಕೆ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2ನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಇಂದು ರಾತ್ರಿ 10:30ದಿಂದ 11:00ವರೆಗೆ ಹಾಗೂ 11:05ದಿಂದ ದಿನದಾಟದ ಅಂತ್ಯದವರೆಗೆ ಕೇಳಬಹುದು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಸಮಯ 6:05ವಾಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್. Prime Minister Narendra Modi will hold annual summit-level talks with his Japanese counterpart, Sanae Takaichi, in New Delhi today. The summit will provide an opportunity for both sides to review and strengthen the full spectrum of bilateral cooperation, as well as exchange views on regional and global issues of mutual interest. Several MOUs are expected to be exchanged following the talks between Prime Minister Modi and Prime Minister Takaichi. The Japanese Prime Minister arrived in New Delhi last evening on a 3-day visit to India. This is the first official visit of Prime Minister Takaichi to India. The External Affairs Ministry said that the visit marks an important step in taking forward the special strategic and global partnership between India and Japan. Our correspondent reports that economic security has emerged as a key pillar of the relationship.
2: During the first economic security dialogue held in Tokyo in November 2024, the two sides identified 5 sectors as priority sectors for strategic collaboration. These are semiconductors, critical minerals, pharmaceuticals, clean energy and information, and communication technology. The India-Japan relationship is marked by frequent high-level political engagement. Most recently, Prime Minister Narendra Modi interacted with the Japanese Prime Minister during the G7 summit in France. The two leaders had earlier met on the sidelines of the G20 summit in Johannesburg in November last year. The annual summit remains the flagship platform driving the strategic agenda of the partnership. An action plan for Japan-India human resource exchange and cooperation was launched during the annual summit in 2025, which envisages two-way exchange of 5 lakh personnel in 5 years, including 50,000 skilled and semi-skilled personnel from India to Japan. Apart from annual summits, high-level exchanges and meetings regularly take place at Foreign Minister, Defense Minister, NSA, Foreign Secretary, and other levels.

ಇನ್ನು ಮುಂದೆ ಕೇಳಿ ಸಂಗಡಿಗರೊಂದಿಗೆ ಪಿ ಸುಶೀಲಾ ಅವರು ಹಾಡಿರುವ ಜಗನ್ನಾಥದಾಸರ ರಚನೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತುಕುಲ ಯತಿಕುಲ ತಿಲಕರ.

ಇನ್ನು ಮುಂದೆ ಕೇಳಿ ಶ್ರೀಕಾಂತ್ ಹರಿಹರಪುರ ಅವರು ಹಾಡಿರು ಎಸ್ ಶಂಕರ್ ಅವರು ಹಾಡಿರುವ ಶ್ರೀಕಾಂತ್ ಹರಿಹರಪುರ ಅವರ ರಚನೆ. ಶ್ರೀ ಸದ್ಗುರು ಪಾದ ಪಿಡಿದು ಅವನ ಪಾದಗಳ ಸದಾ ನೆನೆದು ಅವನಿಯೊಳು ಉತ್ತಮನಾಗು ಹೇ ಮನುಜಾ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಎಚ್ಚರು ತಾಯ್ನಿಲವೇ ಎಚ್ಚರು ಭಾರತ ವೃಂದಗಾನದಲ್ಲಿ ಪೋತಿ ನರಸಿಂಹಾಚಾರ್ ವಿರಚಿತ ದೇಶಭಕ್ತಿ ಗೀತೆ.

ಇದುವರೆಗೆ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ನಿಮಿಷವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ದಿವಾಕರ ಡೋಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಲಿ ತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸು ಇರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢ.

0: ಜೀರ್ಣವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ, ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ, ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೂ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬಹುದಾ?
1: ಖಂಡಿತವಾಗಿ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, ರಿಪ್ಲೈ AIR ಮೈಸೂರ್ @gmail.com.
0: ಸುತ್ತಮುತ್ತ.
2: ಸಮಯ 6:35:25.
3: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
4: ಅಪಘಾತಗಳು ಯಾರಿಗೆ ಯಾವಾಗ ಬೇಕಾದರೂ ಸಂಭವಿಸಬಹುದು. ಇಂಥ ಸಮಯದಲ್ಲಿ ತೊಂದರೆಗೊಳಗಾದವರಿಗೆ ಸಹಾಯ ಮಾಡುವುದು ಅತ್ಯಂತ ಮುಖ್ಯವಾದ ನಾಗರಿಕ ಪ್ರಜ್ಞೆ ಕೂಡ. ಆದರೆ ತಿಳುವಳಿಕೆಯ ಕೊರತೆಯಿಂದ ಕೆಲವು ತಪ್ಪುಗಳು ರೋಗಿಯ ಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಬಹುದು. ಇಂದಿನ ಸಂಚಿಕೆಯಲ್ಲಿ ಆ ಬಗೆಯ ಕೆಲವು ಸಂದರ್ಭಗಳನ್ನು ನೋಡೋಣ. ಸುಟ್ಟ ಗಾಯಗಳಿಗೆ ಕಾಫಿ ಪೌಡರ್, ಅರಿಶಿನ, ಟೂತ್ ಪೇಸ್ಟ್ ಅಥವಾ ಮಣ್ಣು ಇವುಗಳನ್ನು ಹಚ್ಚಬಾರದು. ಸುಟ್ಟ ಗಾಯದ ಜಾಗದಲ್ಲಿ ಉಂಟಾಗಿರುವ ಗುಳ್ಳೆಗಳನ್ನು ಬಲವಂತವಾಗಿ ಒಡೆಯಬಾರದು. ಸುಟ್ಟ ಗಾಯದ ಮೇಲೆ ಅಂಟಿಕೊಂಡ ಬಟ್ಟೆಯನ್ನು ಕೂಡ ಬಲವಂತವಾಗಿ ಎಳೆಯುವ ಪ್ರಯತ್ನವನ್ನು ಮಾಡಬಾರದು. ದೊಡ್ಡ ಪ್ರಮಾಣದ ಸುಟ್ಟ ಗಾಯಗಳಿಗೆ ಮನೆ ಮದ್ದು ಉಪಚಾರ ಬೇಡ. ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಚಿಕಿತ್ಸೆಯನ್ನು ಕೊಡಿಸಿ. ರೋಗಿಯ ಹಾಗೂ ಸ್ವತಃ ನಿಮ್ಮ ಸುರಕ್ಷತೆಯ ಬಗ್ಗೆ ಗಮನವಿರಲಿ. ಇಬ್ಬರು ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕು. ಅಗಲವಾದ ಬಟ್ಟೆ ಅಥವಾ ಕಂಬಳಿಯಿಂದ ಮುಚ್ಚುವುದು ಹೆಚ್ಚಿನ ಥರ್ಮಲ್ ಇಂಜುರಿಯನ್ನು ಉಂಟುಮಾಡುತ್ತೆ. ರೋಗಿಯನ್ನ ಕೂಡಲೇ ತಣ್ಣಗೆ ಹರಿಯುವ ನೀರಿನ ಅಡಿಯಲ್ಲಿ ಸುಟ್ಟ ಜಾಗವನ್ನು ಇರಿಸಿ. ಇದರಿಂದ ದೇಹದ ಒಳಗೆ ಉಂಟಾಗಿರುವ ಶಾಖವು ಶಮನಗೊಳ್ಳುವುದು ಹಾಗೂ ಇನ್ನೂ ಹೆಚ್ಚಿನ ಡ್ಯಾಮೇಜ್ ಉಂಟಾಗದ ಹಾಗೆ ತಡೆಯಬಹುದು. ನೀರು ಅಥವಾ ಆಹಾರವನ್ನು ಬಲವಂತವಾಗಿ ಸೇವಿಸುವಂತೆ ಮಾಡುವ ಪ್ರಯತ್ನ ಖಂಡಿತ ಬೇಡ. ಕೂಡಲೇ ಪಕ್ಕದ ಆಸ್ಪತ್ರೆಯನ್ನ ಸಂಪರ್ಕಿಸಿ. ಸುಟ್ಟ ಮೂಗಿನ ಹೊರಳೆಯ ಕೂದಲು, ಉಸಿರಾಟದ ತೊಂದರೆ ಇವುಗಳು ಕಂಡುಬಂದರೆ ಗಂಭೀರವಾದ ಸುಡುವಿಕೆ ಉಂಟಾಗಿದೆ ಅಂತ ಅರ್ಥ. ಕೂಡಲೇ ಆಸ್ಪತ್ರೆಗೆ ತೆರಳುವುದು ಸೂಕ್ತ. ಇನ್ನು ರಸ್ತೆ ಅಪಘಾತಗಳು. ಇಲ್ಲಿ ಕೂಡ ಸುರಕ್ಷಿತ ವಾತಾವರಣಕ್ಕೆ ರೋಗಿ ಹಾಗೂ ಸ್ವತಃ ಸಹಾಯಕರು ಸ್ಥಳಾಂತರಗೊಳ್ಳುವುದು ಮೊದಲ ಆದ್ಯತೆಯಾಗಿರಬೇಕು. ಗಾಯಾಳುಗಳನ್ನು ಬಲವಂತವಾಗಿ ಎತ್ತುವುದು, ಕೂರಿಸಲು ಅಥವಾ ನಿಲ್ಲಿಸಲು ಪ್ರಯತ್ನ ಖಂಡಿತ ಬೇಡ. ಏಕೆಂದರೆ ಪರಿಶೀಲನೆ ಮಾಡದ ಹೊರತು ಒಳಗಡೆ ಉಂಟಾಗಿರುವ ಗಾಯದ ಪ್ರಮಾಣ ಯಾರಿಗೂ ಗೊತ್ತಿರುವುದಿಲ್ಲ. ತಲೆ ಅಥವಾ ಕುತ್ತಿಗೆ ಈ ಭಾಗಗಳಿಗೆ ಗಾಯವಾಗಿದ್ದಲ್ಲಿ ಹೆಚ್ಚು ಚಲನೆ ಆಗದ ಹಾಗೆ ನೋಡಿಕೊಳ್ಳಿ. ಪ್ರಜ್ಞೆ ತಪ್ಪಿರುವಾಗ ಅಥವಾ ಸಂಪೂರ್ಣ ಪ್ರಜ್ಞೆ ಇಲ್ಲದವರಲ್ಲಿ ನೀರು ಅಥವಾ ಆಹಾರವನ್ನು ಸೇವಿಸುವಂತೆ ಬಲವಂತ ಪಡಿಸಬೇಡಿ. ಅಪಘಾತವನ್ನು ಚಿತ್ರೀಕರಿಸುವ ಕೆಟ್ಟ ಸಂಸ್ಕೃತಿಯನ್ನು ದಯಮಾಡಿ ನಿಲ್ಲಿಸಿ. ನಿಮ್ಮ ಫೋಟೋ ಅಥವಾ ವಿಡಿಯೋಗಳಿಗಿಂತ ಆ ವ್ಯಕ್ತಿಗೆ ನಿಮ್ಮಿಂದ ಸಮಂಜಸವಾದ ಸಹಾಯದ ಅಗತ್ಯವಿದೆ ಅನ್ನೋದನ್ನು ಮರಿಬೇಡಿ. ರಕ್ತಸ್ರಾವ ಕಂಡುಬಂದರೆ

0: ನಿರಂತರವಾಗಿ ಒತ್ತಡವನ್ನು ನೀಡಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳು ಸಿಕ್ಕರೆ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಧೈರ್ಯದ ಒಂದೆರಡು ಮಾತುಗಳನ್ನಾಡಿ ಅವರ ಫೋನ್ ಅಥವಾ ಐಡಿ ಕಾರ್ಡ್ಗಳ ಮುಖಾಂತರ ಅವರ ಮನೆಯವರನ್ನ ತಲುಪುವ ಪ್ರಯತ್ನ ಮಾಡಿ. ಇಂತಹ ಸ್ಥಿತಿಯಲ್ಲಿ ಅವರಿಗೆ ನೀರುಣಿಸಿ ನೀವು ಯಾವುದೇ ಒಳ್ಳೆಯದನ್ನು ಕೂಡ ಮಾಡಲು ಸಾಧ್ಯವಿಲ್ಲ. ಬದಲಿಗೆ ಮುಂದೆ ಏನಾದರೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಬಂದಲ್ಲಿ ನೀವು ಕೊಡುವ ನೀರು ಅಥವಾ ಆಹಾರದಿಂದ ಆ ಪ್ರಕ್ರಿಯೆಯನ್ನ ಮಾಡುವಾಗ ವೈದ್ಯರಿಗೆ ವಿಳಂಬವು ಡೋಲಾಯಮಾನವಾದಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದಂತಾಗುತ್ತದೆ ಅನ್ನೋದನ್ನು ಮರೆಯಬೇಡಿ. ಇನ್ನು ರಕ್ತಸ್ರಾವವಾಗುತ್ತಿರುವ ಸಂದರ್ಭಗಳಲ್ಲಿ ಗಾಯದ ಮೇಲೆ ಮಣ್ಣು, ಕಾಫಿ ಪುಡಿ, ಬೂದಿ, ಅರಿಶಿನ ಇವುಗಳ ಬಳಕೆ ಬೇಡ. ರಕ್ತಸ್ರಾವವಾಗುತ್ತಿರುವ ಸ್ಥಳವನ್ನು ಕೆಲವು ನಿಮಿಷಗಳ ಕಾಲ ಬಲವಾಗಿ ಒತ್ತಿ ಹಿಡಿದುಕೊಳ್ಳಿ. ಗಾಯದಲ್ಲಿರುವ ಗಾಜು ಅಥವಾ ಕಡ್ಡಿ ಅಥವಾ ಯಾವುದಾದರೂ ಚೂಪಾದ ವಸ್ತುಗಳನ್ನು ತೆಗೆಯುವ ಪ್ರಯತ್ನ ಮಾಡಬೇಡಿ. ಕೆಲವೊಮ್ಮೆ ರಕ್ತಸ್ರಾವವು ಇನ್ನೂ ಅಧಿಕವಾಗುವ ಸಾಧ್ಯತೆ ಬಹಳ ಇರುತ್ತೆ. ಫಸ್ಟ್ ಏಡ್ ಪೆಟ್ಟಿಗೆಯ ಲಭ್ಯವಿದ್ದಲ್ಲಿ ಅದರಲ್ಲಿರುವ ಪರಿಕರಗಳನ್ನು ಉಪಯೋಗಿಸಿ ಸರಳವಾಗಿ ಡ್ರೆಸ್ಸಿಂಗ್ ಮಾಡುವ ಪ್ರಯತ್ನವನ್ನು ಮಾಡಿ. ರೋಗಿಯನ್ನ ನೀವೇ ಆಸ್ಪತ್ರೆಗೆ ತಲುಪಿಸಿದ ಸಂದರ್ಭದಲ್ಲಿ ಅಪಘಾತದ ಸ್ಥಳದಲ್ಲಿ ಆಗಿದ್ದ ರಕ್ತಸ್ರಾವದ ಪ್ರಮಾಣವನ್ನ ವೈದ್ಯರಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿ. ಕೊನೆಯದಾಗಿ ಬೀದಿ ನಾಯಿಗಳ ಕಡಿತ ಅಥವಾ ಆಕ್ರಮಣ. ಈ ರೀತಿಯ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಕೆಲವಾದರೂ ಜನ ಒಟ್ಟು ಸೇರಿ ಆ ನಾಯಿಯನ್ನ ಮೊದಲು ರೋಗಿಯಿಂದ ದೂರ ಸರಿಸುವ ಪ್ರಯತ್ನವನ್ನ ಮಾಡಿ. ಗಾಬರಿಗೊಂಡ ವ್ಯಕ್ತಿಗಳನ್ನ ಸಮಾಧಾನಪಡಿಸಿ ನಂತರ ಹರಿಯುವ ನೀರಿನಲ್ಲಿ ರೋಗಿಯ ಗಾಯವನ್ನ 3-5 ನಿಮಿಷಗಳ ಕಾಲ ತೊಳೆಯುವಂತೆ ಮಾಡಿ. ನಿರಂತರವಾಗಿ ರಕ್ತಸ್ರಾವವಾಗುತ್ತಿದ್ದರೆ ತಾತ್ಕಾಲಿಕವಾಗಿ ಒಂದು ಡ್ರೆಸ್ಸಿಂಗ್ ಅನ್ನು ಹಾಕಿ ಕೂಡಲೇ ಆಸ್ಪತ್ರೆಗೆ ರವಾನಿಸಿ. ನಾಯಿಯನ್ನ ನೋಡಿದಾಗ ಅದರ ನಡವಳಿಕೆ, ವ್ಯಗ್ರತೆ ಅಥವಾ ಜೊಲ್ಲು ಸುರಿಸುವಿಕೆ ಮುಂತಾದ ಲಕ್ಷಣಗಳು ಇದ್ದಾವೆ ಎಂದು ಗಮನಿಸಿ ವೈದ್ಯರೊಂದಿಗೆ ಹಂಚಿಕೊಳ್ಳಿ. ಸಹಾಯಕ್ಕೆ ಅಥವಾ ಚಿಕಿತ್ಸೆಗೆ ವೈದ್ಯರೇ ಬೇಕು ಅಂತೇನೂ ಇಲ್ಲ. ಜನಸಾಮಾನ್ಯರು ಕೂಡ ಆ ಕ್ಷಣಕ್ಕೆ ಬೇಕಾದ ಪ್ರಥಮ ಚಿಕಿತ್ಸೆಯನ್ನ ಮಾಡಬಹುದು. ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವುದು ಮಾನವೀಯ ಕರ್ತವ್ಯ. ಆದರೆ ಮಾಡಬೇಕಾದುದಕ್ಕಿಂತ ಮೊದಲು ಮಾಡಬಾರದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಶಾಂತವಾಗಿ ವರ್ತಿಸಿ, ಸರಿಯಾದ ಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಮತ್ತು ಶೀಘ್ರವಾಗಿ ವೈದ್ಯಕೀಯ ನೆರವು ಪಡೆಯಲು ಸಹಕಾರ ಮಾಡಿ. ದಯಮಾಡಿ ಇನ್ನೊಬ್ಬರ ನೋವು ನಿಮ್ಮ ಮೊಬೈಲ್ನೊಳಗೆ ಒಂದು ನೆನಪಾಗಿ ಉಳಿಯುವುದು ಬೇಡ.
1: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈಗ ಸಮಯ 6:40:30.
3: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಬಿವಿ ವಸಂತಕುಮಾರ್. ಪದಪರಿಚಯ.
4: ಎರಡು ಪದಗಳ ಪರಿಚಯ ಮಾಡಿಕೊಳ್ಳೋಣ. ನಪುಂಸಕ. ಕನ್ನಡದಲ್ಲಿ ನಪುಂಸಕ ಎಂದರೆ ಪುರುಷನೂ ಅಲ್ಲದ ಗಂಡೂ ಅಲ್ಲದ ವ್ಯಕ್ತಿ. ಸಂಸ್ಕೃತದ ಪುಂಸ ಎಂದರೆ ಗಂಡಸು, ಪುರುಷ ಎಂದರ್ಥ. ನಪುಂಸಕಿ ಎಂಬ ಪದವೂ ಬಳಕೆಯಾಗಿದೆ. ನಪುಂಸಕ ಲಿಂಗ, ನಪುಂಸಕ ವೇದ, ನಪುಂಸಕ ಶಿಲ್ಪ ಎಂಬ ಮೂರು ಪದಗಳನ್ನು ಕಾಣಬಹುದು. ನಪುಂಸಕ ಲಿಂಗವೆಂದರೆ ಸ್ತ್ರೀಲಿಂಗವೂ ಪುಲ್ಲಿಂಗವೂ ಅಲ್ಲದ ಪದಗಳು. ನಪುಂಸಕ ವೇದ ಎಂಬುದು ಜೈನ ಪಾರಿಭಾಷಿಕ ಪದ. ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದಗಳಿವೆ. ನಪುಂಸಕ ವೇದ ಎಂದರೆ ಸ್ತ್ರೀ ಪುರುಷ ಉಭಯಾತ್ಮಕವಾದ ಕಾಮ ಉಂಟಾಗಿ ಮಡಿಕೆಯನ್ನು ಸುಡುವ ಒಲೆಯ ಒಳಗಿನ ಉರಿಯಂತೆ ದೀರ್ಘಕಾಲ ಇರುವುದು ಎನ್ನಲಾಗಿದೆ. ನಪುಂಸಕ ಶಿಲ್ಪ ಎಂದರೆ ಮೂರ್ತಿ ಶಿಲ್ಪಕ್ಕೆ ಉಪಯೋಗವಿಲ್ಲದ ಶಿಲೆ ಎಂದು ಕರೆಯಲಾಗಿದೆ. ನಪುಂಸಕ ಪುರುಷವಾಚಿಯಾದರೆ ನಪುಂಸಕಿ ಸ್ತ್ರೀವಾಚಿ. ಪರವಧುವಂ ನಪುಂಸುಕಿಯರಂ ಗುರುಭಾರ್ಯಯರಂ ಮುನೀಂದ್ರ ಸೌಂದರ್ಯರನ್ ಅಂತ್ಯಜಾತಿಯವಳಂ ವ್ರತಮುಳ್ಳಳನ್ ಅಂಗಹೀನಯಂ ತಿರಿವಳಂ ಕುಲಕ್ಷಯನ್ ಆ ಕೊಡುಗೂಸುಗಳಂ ವಿದಗ್ಧನ್ ಆದರದೊಳೆ ಕೂಡಲುಂ ಬಯಸಿ ನೋಡಲುಂ ಆಗದು ಕೂರ್ತು ಬಂದೊಡಂ ಎಂದು ಚಂದ್ರರಾಜನು ಮದನ ತಿಲಕದಲ್ಲಿ ಹೇಳಿದ್ದಾನೆ. ಮತ್ತೊಂದು ಪದ ಷಡ್ಕ. ಇದರ ಮೂಲ ರೂಪ ಸಡ್ಡುಕ. ಇದೊಂದು ದೇಸಿ ಪದ. ಷಡ್ಕ, ಷಡ್ಡಕ, ಸಡ್ಡಕ, ಸಡ್ಡುಗ ಮೊದಲಾದ ರೂಪಗಳಲ್ಲಿ ಬಳಕೆಯಲ್ಲಿದೆ. ಷಡ್ಕ ಎಂದರೆ ಹೆಂಡತಿಯ ಸಹೋದರಿಯ ಗಂಡ. ಇದನ್ನು ತಮಿಳಿನಲ್ಲಿ ಷಟ್ಟಕನ್, ತುಳುವಿನ

0: ಲ್ಲಿ ಶಡ್ಡಕೆ, ಕೊಡವದಲ್ಲಿ ಸಡ್ಡಗ, ತೆಲುಗಿನಲ್ಲಿ ಸಡ್ಡು ಕೂಡ ಎಂದು ಬಳಕೆಯಲ್ಲಿದೆ. ಇದು ಒಂದೇ ಪದವಾಗಿರಲಾರದು ಎಂದೆನಿಸುತ್ತದೆ. ಇದನ್ನು ಷಡ್ಡು ಪ್ಲಸ್ ಕ ಎಂದು ವಿಭಜಿಸಬಹುದು. ಆಗ ಕ ಎಂಬುದು ತದ್ಧಿತ ಪ್ರತ್ಯಯವಾಗುತ್ತದೆ. ಕೇಶಿರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿ ಏನಾನಮೊಂದು ಭಾವಮನ್ ಆನಲ್ ಸಲ್ವವನೊಳ್ ಅರಿಗೆ ಕ ಪ್ರತ್ಯಯಮಂ ಎಂದು ಬಡಕಂ ನಿಡಕಂ ಉದಾಹರಣೆ ನೀಡಿದ್ದಾನೆ. ಸಡ್ಡು ಎಂಬ ನಾಮರೂಪಕ್ಕೆ ಸಮ ಸಾಟಿ ಎಂಬ ಅರ್ಥವಿದೆ. ಈ ಸಡ್ಡುವಿಗೆ ಕ ಎಂಬ ಭಾವತದ್ಧಿತ ಪ್ರತ್ಯಯವು ಸೇರಿ ಸಡ್ಡು ಕ ಎಂಬ ರೂಪವು ನಿಷ್ಪನ್ನವಾಗಿದೆ. ಈ ಸಡ್ಡು ಎಂಬ ಪದವು ಜೊತೆ ಜೋಡಿ ಎಂಬ ಅರ್ಥದ ಸವಡಿ ಎಂಬ ಪದದ ಮೂಲದಿಂದ ಬಂದಿರಬಹುದೇ ಎಂಬುದನ್ನು ಪರಾಮರ್ಶಿಸಬೇಕಾಗಿದೆ.
1: ತಪ್ಪು ಒಪ್ಪು.
0: ನಾತ ನಾಥ, ಅಲ್ಪಪ್ರಾಣದಿಂದ ಕೂಡಿದ ನಾತ ಎಂದರೆ ವಾಸನೆ ಎಂದರ್ಥ. ಅದಕ್ಕೆ ಗಬ್ಬು ವಾಸನೆ ಎಂಬ ಹೀನಾರ್ಥವು ಇಂದು ಪ್ರಾಪ್ತಿಯಾಗಿದೆ. ನಾಥ ಎಂದರೆ ಒಡೆಯ, ರಕ್ಷಕ, ಪಾಲಕ, ರಾಜ, ಪ್ರಭು ಎಂದರ್ಥ. ಉದಾಹರಣೆಗೆ, ಚರಂಡಿಯಲ್ಲಿರುವುದು ನಾಥ, ಮನೆಯಲ್ಲಿ ಇರುವವನು ನನ್ನ ನಾಥ.
1: ಸುಮಧುರ.
0: ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ. ಕೆ ಎಸ್ ನರಸಿಂಹಸ್ವಾಮಿಯವರು.

ಪ್ರೇಮದ ಕವಿ ಕೆಎಸ್ನ ಅವರು ನಲ್ಲೆಯ ಪ್ರೀತಿಗೆ ಅದರ ರೀತಿಗೆ ಕಣ್ಣಹನಿಗಳೇ ಕಾಣಿಕೆ, ಏಕೆಂದರೆ ಆ ಪ್ರೀತಿ ರೀತಿಯನ್ನು ಮಾತಿನಿಂದಾಗಲಿ ವಸ್ತುಗಳ ಕಾಣಿಕೆಯಿಂದಾಗಲಿ ಅಳೆಯಲು ಸಾಧ್ಯವಿಲ್ಲ. ಆ ಪ್ರೀತಿ ಅಗಣಿತ ಹಾಗೂ ಉಪಮಾತೀತ, ಆದರೆ ಅನುಭವಕ್ಕೆ ಮಾತ್ರ ದಕ್ಕುವ ಅಮೃತ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಚೆಲುವು ಕನಸಿನ ಪರದೆ, ಬೆಳ್ಳಿ ನಿದ್ದೆಯ ತುಟಿಗಳ ಅಂಚಿನಲ್ಲಿ ಸುಳಿದು ತೋರುತ್ತಿರುವ ಕಿರುನಗೆಯು ತೋರಿಕೆಯದ್ದಾಗಿದೆ. ಪ್ರೀತಿ ಪ್ರಾರಂಭದ ಕಾಲದ ಹದಿಹರೆಯದ ಕನಸಿನ ಸೊಗಸನು ಉಂಡು ದುಃಖದ ಕುದಿತದಲ್ಲಿ ಹದಗೊಳ್ಳುತ್ತಾ ಕಣ್ಣೀರಿನಲ್ಲೂ ಬೆಳೆಯುತ್ತಿದೆ. ನಿಟ್ಟುಸಿರೇ ಇಲ್ಲಿನ ಪಲ್ಲವಿ, ಅದೇ ಚಿಂತೆಯು ಆಳುವ ಕಾಡಿಗೆ ಬೇಲಿಯಾಗಿದೆ. ಪ್ರೇಮದ ರೀತಿ ಚೆಲುವಿನ ಜವನಿಕೆಯ ಒಳಗೆ ಚಿಂತೆಯ ಕಾಡಿನ ದಾವಾಗ್ನಿಗೂ ಸಿಲುಕಿದೆ. ನಗು ಮತ್ತು ಅಳು ಪ್ರೇಮದ ಅವಳಿ ಮಕ್ಕಳು. ತುಂಬಿ ಕೊರೆದಂತಿದ್ದ ಹೂವಿನ ಎದೆಯಲ್ಲಿ ನಲಿವಿನ ಪರಿಮಳವೂ ಇಲ್ಲ, ಅಲ್ಲಿ ನೋವಿನ ಹಾಸಿಗೆ ಇದೆ. ಅದು ಗಾಳಿಯಲ್ಲಿ ಪರಿಮಳವು ಹರಡಿದಂತೆ ನೋವು ಹರಡಿದೆ. ಮರದ ಕೊಂಬೆಗೆ ಕಟ್ಟಬೇಕಾಗಿದ್ದ ಜೇನು ನೆಳಲ ಪೊದೆಗೆ ಗೂಡು ಕಟ್ಟಿದೆ, ಅದೂ ಆಸೆಗೆ. ನೆಳಲು ಹೇಗೆ ನಿಜವಲ್ಲವೋ ಅಲ್ಲಿ ಕಟ್ಟಿದ ಜೇನು ಅದರ ಸಿಹಿಯೂ ನಿಜವಲ್ಲ ಎನಿಸಲು ಆರಂಭಿಸಿದೆ. ಅಲ್ಲಿ ಕಣ್ಣೀರಲ್ಲದೆ

0: ಮತ್ತಾವುದು ಕಾಣಿಕೆಯಾಗಬಲ್ಲದು? ಒಡೆದ ಕನ್ನಡಿಯಲ್ಲಿ ಕಾಣುವ ಮುಖಗಳಂತೆ ಎಲ್ಲೆಲ್ಲೂ ನೋವಿನ ವಿಷಾದದ ಛಾಯೆ ಆವರಿಸಿದೆ. ನಗದ ಆ ಮೊಗದಲ್ಲಿ ತಿಳಿಯಾದ ಆಕಾಶದ ವಿಸ್ತಾರವಿದೆ. ಮೊದಲ ದಿನಗಳ ಮುಗ್ಧತೆ ಅಲ್ಲಿ ಇಲ್ಲ. ಇದು ಮೊದಲ ಮೋಹದ ಮಂಜು ಕದಲಲು ಬದುಕು ತುಂಬಿದ ಹಗಲು ಆಗಿದೆ. ಮೋಹ ಆಸೆಗಳನ್ನು ಮೀರಿದ ಪ್ರೀತಿಯು ನೋವಿನ ಬೆಂಕಿಯ ಬೆರಳಿನಲ್ಲಿ ಹೊಸ ಅರಿವಿನೊಂದಿಗೆ ಹಗಲು ಆಗಿದೆ, ಪ್ರೌಢವಾಗಿದೆ. ಅದು ಎಂಥದ್ದೆಂದರೆ ಕಾಲವು ಅಳಿಸದ ನೆಲದ ಚೆಲುವು. ಅದೇ ಅದಕ್ಕೆ ಹೋಲಿಕೆ. ಅದಕ್ಕೆ ನೀಡಲು ಸಾಧ್ಯವಾಗದು ಮತ್ತಾವುದೇ ಕಾಣಿಕೆ. ಅದು ಸಾವನ್ನು ಗೆಲ್ಲಬಲ್ಲ ನೆಲದ ಚೆಲುವು. ಅದು ಪ್ರೀತಿ. ಅದೇ ಅದರ ರೀತಿ. ಅದೇ ಇಲ್ಲಿ ಕವಿಯ ಕಾಣಿಕೆ. ಇಲ್ಲಿ ಕಾಲ ಎಂಬ ಪದವನ್ನು ಸಮಯ, ಮೃತ್ಯು, ಬೆಂಕಿ, ಶಿವ ಎಂಬೆಲ್ಲ ಅರ್ಥಗಳನ್ನು ಕೊಡಬಲ್ಲದ್ದಾಗಿ ಅನ್ವಯಿಸಬಹುದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಿವಿ ವಸಂತಕುಮಾರ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಶ್ರೋತೃಗಳು ಗಮನಿಸಿ, ಇಂದು ಸಂಜೆ 4:30 ಸಂಧ್ಯಾ ರಾಗ. ಕರ್ನಾಟಕ ಹಾಲು ಮಹಾಮಂಡಳದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಕೆಕೆ ಸತ್ಯನಾಥ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳಿ ರೈತರಿಗೆ ಸಲಹೆ.
4: ರಾಸುಗಳು ಬರಡಾಗೋದಕ್ಕೆ ಕಾರಣಗಳು ಸಾಕಷ್ಟಿದ್ದಾವೆ. ಇದರಲ್ಲಿ ಬಹಳ ಪ್ರಧಾನವಾದ ಕಾರಣ ಅಂತಂದರೆ ಇವುಗಳ ಬೆದೆ ಲಕ್ಷಣವನ್ನು ಸರಿಯಾಗಿ ಗುರುತಿಸದೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸೋದು. ವಿಶೇಷವಾಗಿ ಎಮ್ಮೆಗಳಲ್ಲಿ ಮೂಕ ಬೆದೆಯ ಸಮಸ್ಯೆ ಸಾಕಷ್ಟಿರುತ್ತೆ. ಅಂದರೆ ಅವು ಬೆದೆಗೆ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ಸರಿಯಾಗಿ ಗುರುತಿಸೋದಕ್ಕೆ ಆಗೋದಿಲ್ಲ. ಇನ್ನು ನೀವು ಸಾಕಿರುವಂತಹ ಹಸುಗಳು ಅವು ಕ್ರಾಸ್ ಬ್ರೀಡ್ ಆಗಿದ್ದರೆ, ಅಥವಾ ಎಷ್ಟೋ ಜನ ಈಗ ಪ್ಯೂರ್ ಬ್ರೀಡ್ ಹಸುಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಇವುಗಳಲ್ಲೂ ಅಷ್ಟೆ, ವರ್ಷಕ್ಕೆ ಒಂದು ಕರುವನ್ನು ಪಡೆದುಕೋಬೇಕು ಅನ್ನೋದೇ ಆದರೆ ಸರಿಯಾದ ರೀತಿಯಲ್ಲಿ ರಾಸುಗಳ ಬೆದೆಯನ್ನು ಗುರುತಿಸಿ ಅವಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಿದರೆ ಖಂಡಿತವಾಗೂ ರಾಸುಗಳು ಬರಡಾಗೋದಿಲ್ಲ. ಇನ್ನು ಎರಡನೇ ಪ್ರಧಾನವಾದ ಕಾರಣ ಅಂತಂದರೆ ಹಸುಗಳ ಸಾಕಾಣಿಕೆಯಲ್ಲಿ ನಾವು ಅನುಸರಿಸ್ತಾ ಇರುವಂತಹ ಆಹಾರ ಪದ್ಧತಿ. ಈಗೇನಾಗಿದೆ, ಮುಂಗಾರು ಹಂಗಾಮಿನಲ್ಲಿ ಹಸಿರು ಮೇವು ಸಿಗುತ್ತೆ ಚೆನ್ನಾಗಿ ಅಂತ ಹೇಳಿ ಬರೀ ಹಸಿರು ಮೇವನ್ನೇ ತಿನ್ನಿಸೋದು. ಹಸಿರು ಮೇವಿನ ಅಭಾವ ಇದ್ದಂತಹ ಸಂದರ್ಭದಲ್ಲಿ ಬರೀ ಒಣ ಹುಲ್ಲನ್ನೇ ತಿನ್ನಿಸೋದು. ಈ ಎರಡೂ ಸಿಗಲಿಲ್ಲ ಅಂದಾಗ ಚೆನ್ನಾಗಿ ನೀವೇ ತಯಾರಿಸಿದಂತಹ ರಸಮೇವನ್ನು ತಿನ್ನಿಸೋದು. ಇವ್ಯಾವೂ ಸಿಗಲಿಲ್ಲ ಅಂದಾಗ ಅಸಾಂಪ್ರದಾಯಿಕ ಮೇವನ್ನು ಕೂಡ ಒಂದಷ್ಟು ಜನ ಬಳಕೆ ಮಾಡ್ತಾರೆ. ಮೇವಿನ ಮರಗಳನ್ನು ಬೆಳೆಸ್ಕೊಂಡಿರ್ತಾರೆ, ಅದರ ಸೊಪ್ಪನ್ನು ತಿನ್ನಿಸ್ತಾರೆ. ಇನ್ನು ರಾಸುಗಳಿಗೆ ಸಾಮಾನ್ಯವಾಗಿ ತಿಂಡಿ ಮಿಶ್ರಣವನ್ನು ನೀಡ್ತಾರೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಮನೆಯಲ್ಲಿ ಉಳಿದಿರುವಂತಹ ಪದಾರ್ಥಗಳನ್ನೇ ತಿಂಡಿಯಾಗಿ ನೀಡೋದುಂಟು. ಈಗ ಅಕ್ಕಿ ನುಚ್ಚು ಸಾಕಷ್ಟು ಉಳಿದಿದ್ದರೆ ಅದನ್ನು ಕೊಡ್ಬೋದು. ಇಲ್ಲ, ತೆಂಗಿನಕಾಯಿ ಧಾರಣೆ ಕಡಿಮೆ ಆದಾಗ ತೆಂಗಿನಕಾಯನ್ನೇ ರಾಸುಗಳಿಗೆ ತಿನ್ನಿಸ್ತಾ ಇದ್ದರು. ಒಳ್ಳೆಯದೇ ಇದು. ಆದರೆ ನಮ್ಮಲ್ಲಿ ಏನು ಹೆಚ್ಚಾಗಿದೆಯೋ ಅದನ್ನು ರಾಸುಗಳಿಗೆ ತಿನ್ನಿಸೋದು ವಾಡಿಕೆ. ಆದರೆ ರಾಸುಗಳು ಕೂಡ ನಮ್ಮಂತೆಯೇ ಅಲ್ವಾ? ಅವುಗಳ ಆರೋಗ್ಯ ಚೆನ್ನಾಗಿದ್ದು ಅವುಗಳು ಸುಸ್ಥಿತಿಯಲ್ಲಿದ್ದಾಗ ಸರಿಯಾಗಿ ಬೆದೆಗೆ ಬರ್ತವೆ. ಈಗ ಪೋಷಕಾಂಶದ ಕೊರತೆಯಿಂದ ಅವು ನರಳ್ತಾ ಇದ್ದರೆ, ಈಗ ವಿಪರೀತವಾಗಿ ರಾಸುಗಳಿಂದ ನೀವೇ ಹಾಲು ಹಿಂಡ್ತೀರಿ. ಹಾಗಾಗಿ ಅನೇಕ ಲಘು ಪೋಷಕಾಂಶಗಳ ಕೊರತೆ ರಾಸುಗಳಲ್ಲಿ ಕಂಡುಬರಬಹುದು. ಅವುಗಳನ್ನು ನಾವು ಮತ್ತೆ ಮರುಪೂರ್ಣ ಮಾಡದೆ ಹೋದರೆ, ಈಗ ನೀವೇ ನೋಡಿರ್ತೀರಿ ರಾಸುಗಳಿಗೆ ಕೊಡುವಂತಹ ತಿಂಡಿ, ನೀವೇನು ಕ್ಯಾಟ್ಲ್ ಫೀಡ್ ಅಂತ ಕರಿತೀರಲ್ಲ, ಅದರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಅಂತ ನೀವೇ ಕೊಡ್ತೀರಿ. ಇದನ್ನು ಯಾಕೆ ಕೊಡ್ತೀರಿ ಅಂತಂದರೆ, ರಾಸುಗಳಿಗೆ ಯಾವುದೇ ರೀತಿ ಪೋಷಕಾಂಶಗಳ ಕೊರತೆ ಉಂಟಾಗಬಾರ್ದು ಅಂತ. ಈಗ ಸಾಮಾನ್ಯವಾಗಿ ಮಣ್ಣಿಗೆ ನಾವು 16 ಪೋಷಕಾಂಶಗಳನ್ನು ಕೊಡ್ತೀವಲ್ವ, ಅದೇ ತರಹ ರಾಸುಗಳಿಗೂ ಕೊಡಬೇಕು. ಒಂದೊಂದು ಪೋಷಕಾಂಶನೂ ಒಂದೊಂದು ಮೂಲದಿಂದಲೇ ಬರುತ್ತೆ. ಹಾಗಾಗಿ ಎಲ್ಲ ಬಗೆಯ ಆಹಾರವನ್ನು ರಾಸುಗಳಿಗೆ ನಾವು ನೀಡಿದಾಗ ಮಾತ್ರ ಅವುಗಳ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ, ಬೆದೆಗೆ ನಿಯಮಿತವಾಗಿ ಬರುತ್ತೆ. ನೀವು ಕೃತಕ ಗರ್ಭಧಾರಣೆಯನ್ನು ಸರಿಯಾದ ಸಂದರ್ಭದಲ್ಲಿ ಮಾಡಿಸಿದರೆ ಖಂಡಿತವಾಗೂ ಗರ್ಭ ನಿಲ್ಲುತ್ತೆ, ವರ್ಷಕ್ಕೊಂದು ಕರುವನ್ನು ಆರಾಮವಾಗಿ ಪಡೆದುಕೋಬಹುದು.
3: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ ಪ್ರಸಾರವಾಗಲಿದೆ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಬಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು.
5: ಬಗ್ಗೆ ನೋಡುವಾಗ ಎಲ್ಲ P1 ಅಂತ ಹೇಳ್ತಾರೆ. P1ಗಿಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ P2 ಇಸ್ ಬೆಟರ್. ಬಟ್ P2ಗೆ ಡಾಕ್ಯುಮೆಂಟೇಷನ್ ಇಲ್ಲ, ಯಾರು ಪ್ರಮೋಟೂ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ P2 ಎಲ್ಲ ಇಷ್ಟಪಡ್ತಾರೆ.
4: ಪನಿಯೂರು ಒಂದು
5: ಫಸ್ಟ್ P1 ಹಾಕಿದೆ, ಸ್ವಲ್ಪ ಗ್ಲಿರ್ಸಿಡಿಯನ್ನೂ ಟ್ರೈ ಮಾಡಿದೆ. ಅದಕ್ಕೆ ಸ್ವಲ್ಪ ನೆರಳು ಜಾಸ್ತಿ ಆಗುತ್ತೆ ಪೆಪ್ಪರ್ಗೆ, ನಮ್ಮ ತೋಟದ ಕಂಡೀಷನ್.
3: ನೆನಪಿಡಿ, ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ ಇಂದು 6:50 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
6: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಜಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸೂರ್ಯ ಸಮಕಕ್ಷಯಾ ಸಾನಿತಾಕಾಯಿ ಶೀತ್ಯನಯಾ ಸಹ ವಾರ್ಷಿಕ ಶಿಖರ ಸಮ್ಮೇಳನ ಸ್ತರೀಯಾಂ ವಾರ್ತಾಂ ಕರಿಷ್ಯತಿ. ಶಿಖರ ಸಮ್ಮೇಳನಮಿದಂ ಉಭಾಭ್ಯಾಂ ಪಕ್ಷಾಭ್ಯಾಂ ದ್ವೈಪಾಕ್ಷಿಕ ಸಹಯೋಗಂ ಸಮೀಕ್ಷಿತುಂ ಸುದೃಢೀಕರ್ತುಂ ಸಹೈವ ಪಾರಸ್ಪರಿಕ ಹಿತಾಯ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ವಿಚಾರಾಣಾಂ ಆದಾನ ಪ್ರದಾನಂ ಕರ್ತುಂ ಅವಸರಂ ಪ್ರದಾಸ್ಯತಿ. ದ್ವಯೋಃ ಪ್ರಧಾನಮಂತ್ರಿಣೋಃ ಮಧ್ಯೆ ಸಂವಾದಾನಂತರಂ ನೈಕೇಷಾಂ ಸಂಧಿಪತ್ರಾಣಾಂ ಆದಾನ ಪ್ರದಾನಂ ಭವಿಷ್ಯತಿ. ಜಾಪಾನಸ್ಯ ಪ್ರಧಾನಮಂತ್ರಿ ಭಾರತಸ್ಯ ತ್ರಿದಿವಸೀಯ ಯಾತ್ರಾಯೈ ಹ್ಯಃ ಸಾಯಂ ನವದೆಹಲ್ಯಾಂ ಸಂಪ್ರಾಪ್ತ. ಪ್ರಧಾನಮಂತ್ರಿ ತಾಕಾಯಿಚಿ ಇತ್ಯಸ್ಯಾಃ ಇಯಂ ಭಾರತಸ್ಯ ಪ್ರಥಮಾ ಆಧಿಕಾರಿಕ ಯಾತ್ರಾ ವರ್ತತೆ. ವಿದೇಶ ಮಂತ್ರಾಲಯೇನೋಕ್ತಂ ಯತ್ ಇಯಂ ಯಾತ್ರಾ ಭಾರತ ಜಾಪಾನಯೋಃ ಮಧ್ಯೆ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಅಗ್ರೇ ವರ್ಧನ ದಿಶಿ ಮಹತ್ವಪೂರ್ಣ ವರ್ತತೆ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀ ಮೋದಿನಾ ಲಿಖಿತಂ ಯತ್ ಅಸೌ ಜಾಪಾನಸ್ಯ ಪ್ರಧಾನಮಂತ್ರಿಣಾ ಸಹ ವ್ಯಾಪಕ ಚರ್ಚಾಯಾಃ ಆಶಾಂ ಕರೋತಿ ಯಯಾ ಭಾರತ ಜಾಪಾನಯೋಃ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಇತೋಪಿ ಗಹನಂ ಭವಿಷ್ಯತಿ. ದಿಲ್ಲ್ಯಾಂ ವಸಂತಕುಂಜ ಕ್ಷೇತ್ರಸ್ಯ ನೆಲ್ಸನ್ ಮಂಡೇಲಾ ಮಾರ್ಗೇಣ ಸಹ ದ್ವಾರಕಾ ದ್ರುತ ಮಾರ್ಗಂ ಸಂಯೋಜಯನ್ ದಿಲ್ಲೀ ನಗರೆ 48 AE ರಾಷ್ಟ್ರೀಯ ರಾಜಮಾರ್ಗಸ್ಯ ಕೃತೆ ಷಟ್ ಮಾರ್ಗೀಯ ಸುರಂಗಸ್ಯ ನಿರ್ಮಾಣಾಯ ಹ್ಯಃ ಪ್ರಶಾಸನೇನ ಅನುಮತಿಃ ಪ್ರದತ್ತಾ. ರಾಷ್ಟ್ರೀಯ ರಾಜಧಾನ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಉತ್ತರ ಪ್ರದೇಶೇ ರಾಷ್ಟ್ರೀಯ ರಾಜಮಾರ್ಗಸ್ಯ 34 ಇತ್ಯಸ್ಯ 17.7 km² ಮಿತಸ್ಯ ಸುದೀರ್ಘಸ್ಯ ಕಾನಪುರ ಕಬರಾಯಿ ಖಂಡಸ್ಯ ಚತುರ್ಮಾರ್ಗೀಯ ಅಭಿಗಮ ನಿಯಂತ್ರಿತ ಮಾರ್ಗಸ್ಯ ನಿರ್ಮಾಣಮಪಿ ಪ್ರಶಾಸನೇನ ಅನುಮೋದಿತಂ ಅಸ್ತಿ. ಯತ್ರ ಸಂರಚನಾಃ ಷಡ್ ಮಾರ್ಗಾಣಿ ಯಾವತ್ ಸುಲಭತಯಾ ವಿಸ್ತಾರಯಿತುಂ ಪರಿಕಲ್ಪಿತಾಃ ಸಂತಿ.
7: पहला प्रोजेक्ट 6 लेन द्वारका टनल दिल्ली के लिए एक बहुत बड़ा वरदान साबित होगी। 8 किलोमीटर की ये टनल एक तरीके से कम्प्लीट ये एक नया कॉरिडोर बन जाएगा। ये रिज है, इस रिज को बिना डिस्टर्ब किए सारा काम करना है। इस रिज को, रिज हमारे

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಗಾಂಧಿಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ ಪ್ರತಿಶತ 25-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು.

0: ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, ಮೂರು ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ. ಒಂದು ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ, ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ದವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು, ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ

0: ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ್ 2047 ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಜುಲೈ 15 ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB 2 ಅಂತಾರಾಷ್ಟೀಯ ಸಮ್ಮೇಳನವನ್ನು ಜುಲೈ 3 ಮತ್ತು 4 ಅಂದರೆ ನಾಳೆ ಮತ್ತು ನಾಡಿದ್ದು IIPMB ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:25. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಿ ಅಶ್ವಥ್ ಅವರು ಹಾಡಿರುವ ಪೋತಿ ನರಸಿಂಹಾಚಾರ್ಯವರ ರಚನೆ, ಮಾಡುವವನದಲ್ಲ ಹಾಡು ಹಾಡುವವರದೋ.

ನನ್ನ ನಾನು ಪಡೆವುದೆಂದಿಗೆ, ಹೂವು ಹಣ್ಣ ಬಿಡುವುದೆಂದಿಗೆ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆಯನ್ನು ಹಾಡಿದ್ದಾರೆ ವೈ ಕೆ ಮುತ್ತುಕೃಷ್ಣ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30 ಈಗ ಸೇವಾ ವಾಹಿನಿ.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
0: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಜಿಲ್ಲಾಡಳಿತ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಡಾಕ್ಟರ್ ಫಗು ಹಳಕಟ್ಟಿಯವರ ಜಯಂತ್ಯೋತ್ಸವ ಸಮಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ 2026 ಇಂದು ಬೆಳಗ್ಗೆ 10:30 ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ. 11:30 ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನಾಚರಣೆಯಿದೆ. ಹಾಗೆ 10:30 ವಚನಗಾಯನ, 12:00 ವಚನ ಪಿತಾಮಹರಾದ ಡಾಕ್ಟರ್ ಫಗು ಹಳಕಟ್ಟಿಯವರ ಜೀವನ ಮತ್ತು ಸಾಧನೆ ಕುರಿತ ಸಾಕ್ಷ್ಯಚಿತ್ರ ಪ್ರದರ್ಶನವಿದೆ. 2026-27 ಸಾಲಿನಲ್ಲಿ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ದ್ವಿತೀಯ ವರ್ಷದ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ, ಅಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದ್ದು, ದಿನಾಂಕ 11/7/2026 ಒಳಗೆ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸ್ಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಅಥವಾ ತಾಂತ್ರಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ dteek.karnataka.gov.in ಅಥವಾ dteetech.karnataka.gov.in ಈ ವೆಬ್ಸೈಟ್ಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಹಾಗೂ 8ನೇ ತರಗತಿ ಪಾಸಾದ, ಅಂದರೆ ವೆಳ್ಳ ವೃತ್ತಿಗೆ ಮಾತ್ರ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಆಗಸ್ಟ್ 31 ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಅವಕಾಶವನ್ನು ನೀಡಲಾಗುತ್ತದೆ. ಅರ್ಜಿ ಜೊತೆಗೆ ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 2 ಜೆರಾಕ್ಸ್ ಪ್ರತಿಗಳೊಂದಿಗೆ, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಪಿಇಒ ಸಹಿಯೊಂದಿಗೆ ಹಾಗೂ 2 ಜೆರಾಕ್ಸ್ ಪ್ರತಿಗಳೊಂದಿಗೆ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಆಧಾರ್ನ ಜೆರಾಕ್ಸ್ ಪ್ರತಿ, ಇತ್ತೀಚಿನ 3 ಭಾವಚಿತ್ರಗಳು, ಮೂಲ ವರ್ಗಾವಣೆ ಪ್ರಮಾಣಪತ್ರ, ಪ್ರವೇಶ ಶುಲ್ಕ 1,500 ರೂಪಾಯಿಗಳು ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿಗಳು. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶ

ಇದು ಪ್ರವೇಶ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಇಲ್ಲಿನ ಪ್ರಾಚಾರ್ಯರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8, ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದರು.

0: ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ದತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ದತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ದರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು. ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ದತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 400,000 ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ August 15 ನಡೆಯಲಿರುವ ಡಿಜಿ ರೋವರ್ ಜಿಎನ್ಎಸ್ಎಸ್ ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲಾ ಬಾಕಿ ಇರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸ್ಆಪ್ನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ದಿನಗಳಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮೆನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32 ಪಂದ್ಯ ನಡೆಯಲಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಅನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಂತಿಮ 16ರ ಘಟ್ಟಕ್ಕೆ ಬೆಲ್ಜಿಯಂ, ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
4: ಸಮಯ 7:45:10 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.

0: ನಾನಿನ ಬಿಡಲಾರೆ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತ ಕಳವಡಿಸಿದ್ದ ಜೋಡಿ ರಾಜನ್ ಮತ್ತು ನಾಗೇಂದ್ರ.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ, ಪ್ರವೇಶ ಉಚಿತ.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಶಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
0: ಶ್ರೀ ರಾಘವೇಂದ್ರ ವೈಭವ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಗೀತ ಬರೆದವರು RN ಜಯಗೋಪಾಲ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಚಿಟ್ಟಿಬಾಬು.

ಎಸ್ ಜಾನಕಿಯವರು ಹಾಡಿರುವ, ಚಿ ಉದಯಶಂಕರ್ ಗೀತೆ ಬರೆದಿರುವ, ರಾಜನ್ ನಾಗೇಂದ್ರ ಜೋಡಿ ಸಂಗೀತ ಕೇಳವಡಿಸಿರುವ ಮತ್ತೊಂದು ಗೀತೆ ಚಿತ್ರ ದೇವರ ಆಟ್, ಚಿತ್ರ ಅವಳ ಹೆಜ್ಜೆ.

0: ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸಬಹುದು.
1: ತಿಳಿದವರು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗೆಯೇ ವಿದ್ಯಾರ್ಥಿಗಳು 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿಗೆ ಹೋಗಿ ಅನುಭವವನ್ನು ಕಲಿಯಬೇಕು. ಸಾಮರ್ಥ್ಯ ಮತ್ತು ನೈಪುಣ್ಯಗಳ ಬೆಳವಣಿಗೆಗೆ ಪ್ರಾಯೋಗಿಕ ಜ್ಞಾನ ಅಗತ್ಯ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಮುಂದಿನ ಗೀತೆ ಮೋಡದ ಮರೆಯಲ್ಲಿ ಚಿತ್ರದಿಂದ ಆರಿಸಲಾಗಿದೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಚಿ ಉದಯಶಂಕರ್ ಗೀತೆ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ಇಂದು ಸಂಜೆ 6:50 ಪ್ರಸಾರವಾಗುವ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಬಾರ ಬೆಳೆಗಳ ಬೇಸಾಯ ಈ ಕುರಿತು ಚಾಮರಾಜನಗರ ತಾಲೂಕು ನಂಜದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ.
3: ಪೇಪರ್ ಬಗ್ಗೆ ನೋಡುವಾಗ ಎಲ್ಲ P1 ಅಂತ ಹೇಳ್ತಾರೆ. P1ಗಿಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ P2 ಈಸ್ ಬೆಟರ್. ಬಟ್ P2ಗೆ ಡಾಕ್ಯುಮೆಂಟೇಷನ್ ಇಲ್ಲ, ಯಾರು ಪ್ರಮೋಟೂ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ P2 ಎಲ್ಲ ಇಷ್ಟಪಡ್ತಾರೆ.
4: ಪನಿಯೂರು ಒಂದು
3: ಫಸ್ಟ್ P1 ಹಾಕಿದೆ, ಸ್ವಲ್ಪ ಗ್ಲಿರ್ಸಿಡಿಯನ್ನು ಟ್ರೈ ಮಾಡಿದೆ, ಅದಕ್ಕೆ ಸ್ವಲ್ಪ ನೆರಳು ಜಾಸ್ತಿ ಆಗುತ್ತೆ ಪೇಪರ್ಗೆ ನಮ್ಮ ತೋಟದ ಕಂಡೀಷನ್.
1: ನೆನಪಿಡಿ, ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಇಂದು ಸಂಜೆ 6:50 ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಅವರು ಹಾಡಿರುವ ಒಲವಿನ ಆಸರೆ ಚಿತ್ರದ ಹಾಡು. ಗೀತ ಬರೆದವರು ದೊಡ್ಡರಂಗೇಗೌಡ, ಸಂಗೀತ ಸಂಯೋಜನೆ ಮಾಡಿದ್ದಾರೆ M. ರಂಗರಾವ್.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಜಯಚಂದ್ರನ್ ಅವರ ಧ್ವನಿಯಲ್ಲಿರುವ ಒಲವಿನ ಉಡುಗೊರೆ ಚಿತ್ರದ ಹಾಡು, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸ್ವರ ಕಲ್ಪಿಸಿದ್ದಾರೆ ಎಂ ರಂಗರಾವ್.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 7019598639.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ?
2: ಮೇಡಮ್
3: ಹೇಳಿ.
2: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸಂಗಡಿಗರೊಂದಿಗೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ರಥಸಪ್ತಮಿ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿ ಹಂಸಲೇಖ ಅವರು ಬರೆದು ಸಂಗೀತ ಕೇಳಗೊಳಿಸಿರುವ ರಾಮಾಚಾರಿ ಚಿತ್ರದ ಹಾಡು.

0: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ
0: ಕಸ್ತೂರಿ ಮಾತ್ರೆ ತಿನ್ನಿ
2: ನಾಕರಿಗೆ ಜೈ ಎನ್ನಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಿಂಗಾರಿ ಬಂಗಾರಿ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
1: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರ್ಬಹುದು, ಅಕ್ಕ ಆಗಿರ್ಬಹುದು, ಶಿಕ್ಷಕಿ ಆಗಿರ್ಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
0: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ?
1: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
0: ಹಾಗಿದ್ರೆ ಮರೀದೇ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
1: ಮರೆಯದಿರಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಆರ್ ಎನ್ ಜಯಗೋಪಾಲ್ ಅವರು ಗೀತೆ ಬರೆದು ರಾಜನ್ ಮತ್ತು ನಾಗೇಂದ್ರ ಜೋಡಿ ರಾಗ ಜೋಡಿಸಿರುವ ಆಪದ್ ಬಾಂಧವ ಚಿತ್ರದ ಹಾಡು. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಯೋಗವಾಣಿ ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
1: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
2: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
2: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ವಿಜಯಾನಂದವರ ಸಂಗೀತವಿರುವ ಶ್ಯಾಮಸುಂದರ ಕುಲಕರ್ಣಿಯವರ ರಚನೆ. ಅವತಾರ ಪುರುಷ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ತಪ್ಪದೆ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಚೋರ ಚಿತ್ತ ಚೋರ ಚಿತ್ರಕ್ಕಾಗಿ ಎಲ್ ಎನ್ ಶಾಸ್ತ್ರಿಯವರು ಹಾಡಿರುವ ಗೀತೆ. ಸಾಹಿತ್ಯ ಶ್ರೀಚಂದ್ರು ಅವರದ್ದು. ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತುಳು ಹೊಡೆಯುತ್ತಿವೆ?
2: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ ನಲ್ಲಿ ಎಲ್ಲಾ ಜ್ಞಾನ ಇದೆ.
1: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿರುವ ಕಲಿಯುಗ ಭೀಮಾ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖಾ.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 7019589839.
2: ಹಂಸಲೇಖ ಅವರು ಬರೆದು ಸಂಗೀತ ಕೇಳಬಡಿಸಿರುವ ನಂಜುಂಡಿ ಚಿತ್ರದ ಹಾಡು. ಗಾಯಕ ಮಧು ಬಾಲಕೃಷ್ಣ.

ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜಿಯೇ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.

0: ಸೊ ಆ ಥರ ಅವ್ರ ಮಗ್ಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಫಸ್ಟು ಸರ್ಚ್ ಮಾಡೋರು ತಿಳ್ಕೊಬೇಕು. ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಬೇರೆ ಮಕ್ಕಳೇನಾದ್ರು ಮಾಡಿದರೆ ಅದು ಇನ್ಫಾರ್ಮೇಷನ್ ಬರುತ್ತೆ.
1: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಸಂಗಡಿಗರೊಂದಿಗೆ ಎಸ್ ಜಾನಕಿ ಅವರು ಹಾಡಿರುವ ನೀ ಬರದ ಕಾದಂಬರಿ ಚಿತ್ರದ ಹಾಡು. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಅಳವಡಿಸಿದ್ದಾರೆ ವಿಜಯಾನಂದ್.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಜೂನ್ ತಿಂಗಳ 21ರಂದು ಚಾಮುಂಡಿಬೆಟ್ಟದ ಟೆಂಪೋ ಟ್ರಾವೆಲ್ ಪಾರ್ಕಿಂಗ್ ಏರಿಯಾದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದು, ಮೃತರ ವಾರಸುದಾರನ ಪತ್ತೆ ಹಚ್ಚುವ ಸಲುವಾಗಿ ಈ ಪ್ರಕಟಣೆ. ಅಪರಿಚಿತ ವ್ಯಕ್ತಿ ಸುಮಾರು 45-50 ವರ್ಷ ವಯಸ್ಸು, 5'6" ಅಂಗುಲ ಎತ್ತರವಿದ್ದಾರೆ. ದೇಹವು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ್ದರಿಂದ ಮೇಲ್ನೋಟಕ್ಕೆ ಯಾವುದೇ ಚಹರೆಗಳು ಕಂಡುಬಂದಿರುವುದಿಲ್ಲ. ಮೃತನ ಮೈಮೇಲಿದ್ದ ಬಟ್ಟೆಗಳು ಬಿಳಿ ಬಣ್ಣದ ತುಂಬುತೋಳಿನ ಶರ್ಟ್, ಬಿಳಿ ಬಣ್ಣದ ಒಂದು ಟವೆಲ್, ಬಿಳಿ ಬಣ್ಣದ ಒಂದು ಪಂಚೆ. ಈ ಬಟ್ಟೆಗಳ ಆಧಾರದಲ್ಲಿ ಶವವನ್ನು ಗುರುತಿಸುವ ವಾರಸುದಾರರು ಯಾರಾದರೂ ಇದ್ದಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಅವಶ್ಯಕತೆಗಾಗಿ ದೂರವಾಣಿ ಸಂಖ್ಯೆ 08212418319 ಮತ್ತೊಮ್ಮೆ ಕೇಳಿ, 08212418319. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ.

ಅನುರಾಧ ಭಟ್ ಅವರು ಹಾಡಿರುವ ಅಮ್ಮಚ್ಚಿ ಎಂಬ ನೆನಪು ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ಡಾಕ್ಟರ್ ವೈದೇಹಿ, ಸಂಗೀತ ಪಂಡಿತ್ ಕಾಶಿನಾಥ್ ಪತ್ತಾರವರಿಂದ.

ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಪ್ರೇಮೋತ್ಸವ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಹಂಸಲೇಖ ಅವರದ್ದು, ಸಂಗೀತ ಅಳವಡಿಸಿದ್ದಾರೆ ಪ್ರವೀಣ್ ದತ್. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಶ್ರೋತೃಗಳೇ ಗಮನಿಸಿ, ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಎರಡನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಇಂದು ರಾತ್ರಿ 10:30 11 ಗಂಟೆಯವರೆಗೆ 11:05 ಆಟದ ಅಂತ್ಯದವರೆಗೆ ನೀವು ನಮ್ಮ ನಿಲಯದಿಂದಲೂ ಆಲಿಸಬಹುದು. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಚಿತ್ರ ಅವರು ಹಾಡಿರುವ ಆರ್.ಎನ್. ಜಯಗೋಪಾಲ್ ಬರೆದಿರುವ ಗೀತೆ. ಕೃಷ್ಣ ನೀ ಕುಣಿದಾಗ ಚಿತ್ರಕ್ಕಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯಾನಂದ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 10:30 ಪ್ರಸಾರ ಮಾಡುತ್ತೇವೆ. ಸಮಯ ಸರಿಯಾಗಿ 10:00. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೊನೆಟ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ವಯಲಿನ್ ನುಡಿಸಿದ್ದಾರೆ ಮೈಸೂರು ಎಂ ನಾಗರಾಜ್. ಮೃದಂಗ ನುಡಿಸಿರುವವರು ತುಮಕೂರು ಬಿ ರವಿಶಂಕರ್. ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಸ್ವಾಮಿನಾಥ ಪರಿಪಾಲಯಾಶುಮಾಂ. ನಾಟರಾಗ ಆದಿತಾಳ.

ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಕೇಳಿ ಜಾನಿ ದುಶ್ಮನ್ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ವರ್ಮಾ ಮಲಿಕ್, ಸಂಗೀತ ಕೇಳಬಡಿಸಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಜಾನೆಮನ್ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಆನಂದ್ ಭಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿದೆ.

ಸುಲಕ್ಷಣ ಪಂಡಿತ್ ಅವರ ಧ್ವನಿಯಲ್ಲಿ ಕೇಳಿ ಸಂಕಲ್ಪ್ ಚಿತ್ರದ ಹಾಡೋ. ಗೀತೆಗೆ ಸಾಹಿತ್ಯ ಕೈಫೆ ಆಜ್ಮಿ ಅವರದ್ದು, ಸಂಗೀತ ಖಯಾಂ ಅವರಿಂದ.

ಕೇಳಿ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿಯವರ ಇವುಗಳ ಧ್ವನಿಯಲ್ಲಿರುವ ಹಸೀನಾ ಮಾನ್ ಜಾಯೇಗಿ ಚಿತ್ರದ ಹಾಡು. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕಲ್ಯಾಣ್ ಜಿ ಆನಂದ್ ಜಿ. ಸಾಹಿತ್ಯ ಬರೆದಿದ್ದಾರೆ ಅಕ್ತ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ

0: ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೇವೆ ಬಾನುಲಿ ಗೆಳತಿಯರಾದ ಚಂದನಾ
1: ಮತ್ತು ಅರ್ಚನಾ.
0: ಮತ್ತೊಂದು ಗುರುವಾರ ಬಂದಿದೆ, 11 ಗಂಟೆ ಸಮಯ ಆಗಿದೆ. ಅಂದರೆ ಇದು ನಮ್ಮ ಸುತ್ತಮುತ್ತ ಕಾರ್ಯಕ್ರಮದ ಸಮಯ. ನಾವಂತೂ ಒಂದಿಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ಕಾತರದಿಂದ ಕಾಯ್ತಾ ಇದ್ದೇವೆ. ಕೇಳಿದ್ರೆ ನೀವು ಕೂಡ ಕಾಯ್ತಾ ಇದ್ದೀರಾ ಅಲ್ವಾ?
1: ಖಂಡಿತ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಅಂತ ಹೇಳಿ ನಾವು ವಿಳಾಸವನ್ನು, ಫೋನ್ ನಂಬರನ್ನು, ಇಮೇಲ್ ಐ ಡಿಯನ್ನು ಯಾವಾಗ ಹೇಳ್ತೀವಿ, ಅವ್ರು ಯಾವಾಗ ಕಳಿಸ್ಬೇಕು ಆಹ್ವಾನ ಪತ್ರಿಕೆಗಳನ್ನು ಮತ್ತು ಸಂಬಂಧಪಟ್ಟ ಮಾಹಿತಿಯನ್ನು ಅಂತ ಹೇಳಿ. ಹಾಗಾಗಿ ಇಮೇಲ್ ಐ ಡಿ ಮತ್ತು ವಿಳಾಸವನ್ನು ಹಾಗೆ ವಾಟ್ಸಪ್ ಸಂಖ್ಯೆಯನ್ನು ಹೇಳಿಬಿಡೋಣ ಚಂದನಾ.
0: ಖಂಡಿತ ಹೇಳಿ ಅರ್ಚನಾ.
1: ನಮ್ಮ ವಾಟ್ಸಪ್ ಸಂಖ್ಯೆ 9408585853. ಈ ಸಂಖ್ಯೆಗೆ ಅವರು ಇನ್ವಿಟೇಷನ್ ಕಳಿಸಬಹುದು, ಅಥವಾ ಈ ಥರದೊಂದು ಕಾರ್ಯಕ್ರಮ ನಡೀತಾ ಇದೆ, ಇಂಥವರನ್ನು ಸಂಪರ್ಕ ಮಾಡಿ ಅಂತ ಹೇಳಿ ಸಂಪರ್ಕ ಸಂಖ್ಯೆಯನ್ನು ಕೂಡ ಕಳಿಸಬಹುದು. ಈಗಿನ ಕಾರ್ಯಕ್ರಮದಲ್ಲಿ ಅಂದರೆ 12 ಗಂಟೆವರೆಗೆ ಸಮಯ ಇದೆ, ಇಲ್ಲೂ ಕೂಡ ಕಳಿಸ್ಬೋದು. ಇದನ್ನು ಬಿಟ್ಟು ಕಳಿಸಿದ್ರೂ ಅದು ನಮ್ಮನ್ನು ತಲುಪುತ್ತೆ. ಅದಲ್ಲದೇ replyarmysuru@gmail.com ಈಮೇಲಿಗೆ ನಮಗೆ ಮಿಂಚಂಚೆಯನ್ನು ಕೂಡ ಅವರು ಕಳುಹಿಸಿಕೊಡ್ಬೋದು. ಹಾಗೆ ಇಲ್ಲ, ನಾನು ಪತ್ರ ಬರೆದೇನೆ ಕಳಿಸ್ತೀನಿ ಅಥವಾ ಆಮಂತ್ರಣ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತೀನಿ ಅನ್ನೋದಾದರೆ, ಆಕಾಶವಾಣಿ ಮೈಸೂರು ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಯಾದವಗಿರಿ ಮೈಸೂರು 57002 ಈ ವಿಳಾಸಕ್ಕೆ ಅವರು ನಮಗೆ ಪತ್ರವನ್ನು ಬರೀಬಹುದು ಅಂತ ಹೇಳೋಣ.
0: ಇವತ್ತು ನಾವು ನಮ್ಮ ಕೇಳುಗರೆಲ್ಲ ಸೌಖ್ಯ ಕ್ಷೇಮ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಒಂದು ಗೀತೆಯೊಂದಿಗೆ ಶುರು ಮಾಡಿಬಿಡೋಣ ಅರ್ಚನಾ.
1: ಖಂಡಿತ.

0: ಪತ್ರಿಕೋದ್ಯಮ ದಿನದ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಹಾಗೆ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಯಾರು ಹಮ್ಮಿಕೊಂಡಿದ್ದಾರೆ, ಆ ಕಾರ್ಯಕ್ರಮದ ವಿಶೇಷತೆ ಏನು, ಯಾರೆಲ್ಲ ಅದರಲ್ಲಿ ಭಾಗವಹಿಸಬಹುದು ಅಂತ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಮೈಸೂರು ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಅವರು. ಬನ್ನಿ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್, ಧನ್ಯವಾದ.
0: ಅದೇ ಆಲೂರು ವೆಂಕಟರಾಯರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಂಡಿದ್ದೀರಾ, ಹಾಗೆ ವಿಶ್ವ ಪತ್ರಿಕೋದ್ಯಮ ದಿನದ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ, ಅದರ ಜೊತೆಗೆ ಮೈಸೂರು ಜಿಲ್ಲಾ ಮಹಿಳಾ ಘಟಕದ ಉದ್ಘಾಟನಾ ಸಮಾರಂಭ ಇದೆ. ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಮತ್ತೆ ಅಧ್ಯಕ್ಷತೆ ಅತಿಥಿಗಳಾಗಿ ಯಾರೆಲ್ಲ ಬರ್ತಿದ್ದಾರೆ ಅನ್ನೋಂತಹ ಮಾಹಿತಿಯನ್ನ ಹಂಚಿಕೊಳ್ಳಿ ಸರ್ ನಮ್ಮೆಲ್ಲರ ಜೊತೆ.
1: ಖಂಡಿತ ಖಂಡಿತ ಮೇಡಮ್. ನೋಡಿ, ದಿನಾಂಕ 5/6/2026 ಭಾನುವಾರದಂದು ಮಧ್ಯಾಹ್ನ 3 ಗಂಟೆಗೆ ವಿಜ್ಞಾನ ಭವನ ಆಡಿಟೋರಿಯಂ ಮಾನಸ ಗಂಗೋತ್ರಿಯಲ್ಲಿ ನಮ್ಮ ಕರ್ನಾಟಕ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾಯರ ಪ್ರಶಸ್ತಿ ಪ್ರದಾನ ಕರ್ನಾಟಕದಲ್ಲಿ ಮೈಸೂರು ಅದರಲ್ಲೂ ಮೈಸೂರು ಜಿಲ್ಲೆಯಲ್ಲಿ ಹಿರಿಯ ಪತ್ರಕರ್ತರಿಗೆ ಸಾಧನೆ ಸಮಾವೇಶ ಅಂತ ಹೇಳಿ 15 ಜನರಿಗೆ ಒಂದು ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದೀವಿ. ಇದರ ಅಧ್ಯಕ್ಷತೆಯನ್ನ ಬಂದು ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ವಕೀಲಗರ ಸಂಘ ಕೆಂಗೇರಿ ಇವರಿಂದ ಉದ್ಘಾಟನೆ ಮಾಡಿಸ್ಬೇಕು. ಸಭೆಗೆ ಸನ್ಮಾನ್ಯ ಸಂಸದರು ಯದುವೀರ್ ಕೃಷ್ಣದತ್ತ ಒಡೆಯವರು ಬರ್ತಾ ಇದಾರೆ. ಹಾಗೆ ಈಗ ತಾನೇ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಸಹ ಬರ್ತಾ ಇದ್ದಾರೆ. ಈ ತರ ಈ ಗಣ್ಯ ವ್ಯಕ್ತಿಗಳ ಮುಖಾಂತರ ಸಾಧಕರಿಗೆ ಅದರಲ್ಲೂ ಕರ್ನಾಟಕ ಕನ್ನಡ ಪತ್ರಿಕೆ ದಿನದಲ್ಲಿ ಪತ್ರಿಕೋದ್ಯಮ ದಿನದ ಪ್ರಯುಕ್ತ ಪತ್ರಕರ್ತರಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ನಮ್ದು ಒಂದು ಭಾಗ್ಯ ಅಂತ ಅನಿಸ್ತದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ದಿನದಲ್ಲಿ ಪತ್ರಿಕೋದ್ಯಮದಲ್ಲಿ ಇರುವಂತಹ ಹಿರಿಯ ಪತ್ರಕರ್ತರಾಗ್ಬೋದು, ಸಂಪಾದಕರಾಗ್ಬೋದು, ಟಿವಿ ಮೀಡಿಯಾದವರು ಆಗ್ಬೋದು, ಕರ್ನಾಟಕಕ್ಕೆ ಅವ್ರದೇ ಆದಂತ ಒಂದು ಕೊಡುಗೆ ಅಪಾರ.
0: ಹೌದು,
1: ಅವ್ರಗಳು ಎಲ್ಲ ನಮ್ಮ ಏನು ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದಂತ ಒಂದು ಬಹು ದೊಡ್ಡ ಕೊಡುಗೆ ಮತ್ತೆ ಸ್ಥಾನ ಇದೆ. ಇಂತಹ ವ್ಯಕ್ತಿಗಳನ್ನ ನಾವು ಗೌರವಿಸ್ತಾ ಇರೋದು ನಮ್ಗೆ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಹೆಮ್ಮೆ ಆಗ್ತಾ ಇದೆ. ಅದರಲ್ಲೂ ಕನ್ನಡದ ಕುಲಪುರೋಹಿತರು ಅಂತ ಹೇಳಿ ನಾವು ಏನು ಆಲೂರು ವೆಂಕಟರಾಯರವ್ರನ್ನ ಸ್ಮರಿಸ್ಕೋತೀವಿ. ಇವರು ನಮ್ಮ ಕರ್ನಾಟಕ ಏಕೀಕರಣಕ್ಕೆ ದುಡಿದಂತಹ ಮಹಾಚೇತನ ಸೇವೆ ಸಲ್ಲಿಸಿದಂತ ಮಹಾಚೇತನ ವ್ಯಕ್ತಿ.
0: ಹೌದು, ನಿಜ ಸರ್.
1: ಇವ್ರುಗಳು ನೋಡಿ ನಮ್ಮ ಕರ್ನಾಟಕನ ವಿಭಾಗ ಆಗಿರೋಂತ ದಿನಗಳಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನೆ ಮಂಡಳಿಯನ್ನ ಸ್ಥಾಪನೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ ಆರಂಭವಾಗಲು ಇವರೇ ಪರಿಶ್ರಮ ಪಟ್ಟಿರ್ತಾರೆ.
0: ಹೌದು ಹೌದು.
1: ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಏನು ಈಗ ನಮ್ಮ ಭಾರತದಲ್ಲಿ ಏನು ಜನಗಣಮನ ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದಾರೆ, ಆ ಅಂತ ಜನಗಣಮನ ರಾಷ್ಟ್ರಗೀತೆಯಲ್ಲಿ ನಮ್ಮ ಕರ್ನಾಟಕದು ಸಹ ಹೆಸರು ಬರ್ಬೇಕು ಅಂತ ಹೇಳಿ ಆಗಿನ ಕಾಲದಲ್ಲೇನೇ ಅವರು ಪ್ರಧಾನಮಂತ್ರಿಗೆ ಹಾಗೂ ರಾಷ್ಟ್ರಪತಿಗೆ ಒಂದು ಬರವಣಿಗೆ ಮೂಲಕ ಒಂದು ಮನವಿನ ಸಲ್ಲಿಸ್ತಾರೆ.
0: ಹೌದು, ಇಂತಹ ವ್ಯಕ್ತಿಯ ಹೆಸರಿನಲ್ಲಿ ನೀವು ಈ ವರ್ಷ ಎಷ್ಟು ಜನರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀರಾ ಸರ್?
1: 15 ಜನ ಹಿರಿಯ ಪತ್ರಕರ್ತರಿಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಕನ್ನಡ ಪ್ರಭಾ ದಿನಪತ್ರಿಕೆ ಮುಖ್ಯಸ್ಥರಿಗೆ ಹಾಗೂ ಹಿರಿಯ ಪತ್ರಕರ್ತರು ಮೂಗೂರು ನಂಜುನ್ ಸ್ವಾಮಿ ಸರ್ ಅವ್ರಿಗೆ ಮತ್ತೆ ರವಿಕುಮಾರ್ ವರದಿಗಾರರು ನಗರದೂತ ದಿನಪತ್ರಿಕೆ ಅವರಿಗೆ ಹಾಗೆ ತುಂಬಾ ಜನ ದೊಡ್ಡಗುಂಡಿ ರಾಜಣ್ಣ ಅವರು ಉಪ ಸಂಪಾದಕರು ವಿಜಯವಾಣಿ ಇವರಂತ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ನಾವು ಪ್ರಶಸ್ತಿನ ಪ್ರದಾನ ಮಾಡ್ತಾ ಇದೀವಿ ಮೇಡಮ್.
0: ಆಮೇಲೆ ಮೈಸೂರು ಜಿಲ್ಲಾ ಘಟಕದ ಮಹಿಳಾ ಘಟಕವನ್ನ ಕೂಡ ಉದ್ಘಾಟನೆ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ಪಟ್ವಿ, ಇದ್ರ ವಿಶೇಷತೆ ಏನಿರುತ್ತೆ ಸರ್?
1: ಮೇಡಮ್, ಮಹಿಳಾ ಜಿಲ್ಲಾ ಘಟಕ ಬಂದು ನೋಡಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನೆಲ ನುಡಿ ಭಾಷೆ ಪರವಾಗಿ ಹೋರಾಟ ಮಾಡ್ಬೇಕಂತ ವ್ಯಕ್ತಿಗಳಲ್ಲಿ ಮಹಿಳೆಯರು ಬಂದು ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಕ್ಷೇತ್ರದ ಸಾಧನೆಯಲ್ಲಿ ಮಹಿಳೆಯರು ಅಪಾರವಾಗಿದ್ದಾರೆ.
0: ಹೌದು,
1: ಅದೇ ರೀತಿ ಕನ್ನಡ

0: ಭಾಷೆ ಮತ್ತೆ ನೆಲ ಒಂದು ಹೋರಾಟಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಹಳ ಉತ್ಸುಕದಿಂದ ಬಂದು ನಿಲ್ತಾರೆ ಮಹಿಳೆಯರು. ಅದೇ ರೀತಿ ನಮ್ಮ ಕರ್ನಾಟಕ ಸಂಘಟನೆಗೆ ಮೈಸೂರು ಜಿಲ್ಲೆಯಲ್ಲಿ ಕನಿಷ್ಠ ಅಂತಂದ್ರೂ 60 ಜನ ಮಹಿಳೆಯರು ಆ ದಿನ ಮಹಿಳಾ ಘಟಕ ಉದ್ಘಾಟನೆ ದಿನ ನಮ್ಗೆ ಆದೇಶ ಪತ್ರವನ್ನ ನಾವು ವಿತರಣೆ ಮಾಡ್ತಾ ಇದೀವಿ, ನಮ್ಮ ಸಂಘಟನೆಗೆ ಸೇರಿಸ್ಕೊತಾ ಇದೀವಿ.
1: ಸರಿ ಸರ್ ಸರಿ, ಒಟ್ಟಿನಲ್ಲಿ ವಿಶೇಷವಾದಂತಹ ಕ್ಷಣ ಅದು. ಪತ್ರಿಕೋದ್ಯಮ ದಿನನೂ ಇದೆ, ಆಲೂರು ವೆಂಕಟರಾಯರನ್ನ ಸ್ಮರಣೆ ಮಾಡ್ಕೊಳ್ಳುವಂತಹ ದಿನ ಇದೆ, ಜೊತೆಗೆ ಮಹಿಳೆಯರಿಗೆ ಅವರದ್ದೇ ಆದಂತಹ ಅಸ್ತಿತ್ವವನ್ನ ಕೂಡ ಕೊಡ್ತಾ ಇದ್ದೀರಾ ಮಹಿಳಾ ಘಟಕವನ್ನ ಉದ್ಘಾಟನೆ ಮಾಡೋದ್ರ ಮುಖಾಂತರ. ನಿಜಕ್ಕೂ ನೀವು ಯಾವ ಒಂದು ಉದ್ದೇಶದಿಂದ ಈ ವೇದಿಕೆಯನ್ನ ಹುಟ್ಟು ಹಾಕಿದ್ದೀರಾ, ಅದು ಯಶಸ್ವಿ ಆಗ್ಲಿ, ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ಲಿ, ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ಲಿ, ಯಾಕಂದ್ರೆ ನಮ್ಮ ಆಕಾಶವಾಣಿ ಕೇಳುಗರೆಲ್ಲರೂ ಕೇಳ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಸಿಗಲಿ, ಆಲೂರು ವೆಂಕಟರಾಯರು ಯಾವ ಒಂದು ಉದ್ದೇಶ ಇಟ್ಕೊಂಡು ಏಕೀಕರಣ ಚಳುವಳಿ ಕರ್ನಾಟಕವನ್ನು ಒಗ್ಗೂಡಿಸಿದ್ರು, ನಾವೆಲ್ಲ ಕನ್ನಡಿಗರು ಒಂದಾಗೋ ನಿಟ್ಟಿನಲ್ಲಿ ಈ ಕೆಲಸ ಚೆನ್ನಾಗಾಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ ಸರ್. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ ಸರ್.
0: ನಮಸ್ತೆ, ಥ್ಯಾಂಕ್ ಯು, ತಮಗೂ ಧನ್ಯವಾದಗಳು.

0: ಕೇಳುಗರೆ, ಈಗ ನಮ್ಮೊಂದಿಗೆ ಮೈಸೂರು ಲಿಟ್ರರಿ ಫೋರಂ ಚಾರಿಟಬಲ್ ಟ್ರಸ್ಟ್ ಮತ್ತು ಮೈಸೂರು ಬುಕ್ ಕ್ಲಬ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಶುಭಾ ಸಂಜಯ್ ಅರಸ್ ಅವರು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಇವರನ್ನು ಡಾಕ್ಟರ್ ಮೈಸೂರು ಉಮೇಶ್ ಅವರು ಮಾತನಾಡಿಸ್ತಾ ಇದ್ದಾರೆ. ಯಾವುದರ ಬಗ್ಗೆ ಅಂತೀರಾ? ಮೈಸೂರು ಸಾಹಿತ್ಯ ಸಂಭ್ರಮದ 10ನೇ ಆವೃತ್ತಿ 2026 ನಡೆಯುವಂತಹ ಜುಲೈ ತಿಂಗಳ 4 ಮತ್ತು 5ನೇ ತಾರೀಕು ನಡೆಯುವಂತಹ ವಿಷಯದ ಬಗ್ಗೆ ಮಾತನಾಡಿಸ್ತಾರೆ. ಬನ್ನಿ, ಅವರ ಮಾತುಗಳನ್ನು ಕೇಳೋಣ.
1: ಕೇಳುಗರೆ ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6 ಪ್ರಸಾರ ಆಗ್ತಾ ಇರುವಂತಹ ಸುತ್ತಮುತ್ತ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ 9 ವರ್ಷಗಳಿಂದ ನಿರಂತರವಾಗಿ ಮೈಸೂರು ಲಿಟ್ರರಿ ಫೋರಂ ಚಾರಿಟಬಲ್ ಟ್ರಸ್ಟ್ ಮತ್ತು ಮೈಸೂರು ಬುಕ್ ಕ್ಲಬ್ಸ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮೈಸೂರು ಸಾಹಿತ್ಯ ಸಂಭ್ರಮ ಅನ್ನುವಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಈ ಬಾರಿ 10ನೆಯ ಸಾಹಿತ್ಯ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಏನೇನೆಲ್ಲ ಸಿದ್ಧತೆಗಳು ನಡೆದಿವೆ, ಎಂದು ಈ ಕಾರ್ಯಕ್ರಮ ನಡೆಯುತ್ತೆ, ಮತ್ತು ಈ ಕಾರ್ಯಕ್ರಮದ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನಿಮಗಾಗಿ ತಿಳಿಸೋದಕ್ಕೋಸ್ಕರ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಮೈಸೂರು ಲಿಟರರಿ ಫೋರಂ ಚಾರಿಟಬಲ್ ಟ್ರಸ್ಟ್ ಮತ್ತು ಮೈಸೂರು ಬುಕ್ ಕ್ಲಬ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದಂತಹ ಶುಭಾ ಸಂಜಯ್ ಅರಸ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ, ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ.
1: ವರ್ಷ ತಾವು ಈ ಥರದ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಒಂದಷ್ಟು ಸಾಹಿತ್ಯಾಸಕ್ತರನ್ನು ಮತ್ತು ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತಹ ಪ್ರತಿಭೆಗಳನ್ನು ಕರೆತಂದು ಅವರಿಗೆ ಮತ್ತಷ್ಟು ಪ್ರಚಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಾಹಿತ್ಯ ಸಂಭ್ರಮ ಕೆಲಸವನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಈ ಬಾರಿ ಏನೇನೆಲ್ಲ ಕಾರ್ಯಕ್ರಮಗಳು ಇರುತ್ತೆ, ಎಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ, ಯಾರ್ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಈ ಬಾರಿಯ ವಿಶೇಷತೆಗಳು ಏನು ಅನ್ನೋದನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
2: ನಮಸ್ಕಾರ ನಮ್ಮ ಶ್ರೋತೃಗಳಿಗೆ. ಇದು 10ನೇ ಅಂದರೆ ದಶಕದ ಸಂಭ್ರಮ ಅಂತ ನಾವು ಈ ಸಲದ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್. ಪ್ರತಿ ವರ್ಷನೂ ಎಲ್ಲ ಪ್ರೋಗ್ರಾಮ್ಗಳೂ ವಿಶೇಷತೆನೆ, ಬಟ್ ಈ ಸಲ ದಶಕದ ಸಂಭ್ರಮ ಆಗಿರೋದ್ರಿಂದ ಒಂದು ನಮ್ಮ ರಾಷ್ಟ್ರಭಾಷೆಯಾದ ಹಿಂದಿದು ಒಂದು ಪ್ಯಾನೆಲ್ನ ನಾನು ಕೊಟ್ಟಿದ್ದೀನಿ. ಅದು ಬಿಟ್ಟರೆ ನಾವು ಶನಿವಾರ ಬೆಳಿಗ್ಗೆ ಮಾಮೂಲಿ ಶುರು ಮಾಡೋ ಹಾಗೇ ಮಾಡ್ತೀವಿ. ನಮ್ಮ ಊರಿನ ಹೆಮ್ಮೆಯಾದ ಪ್ರಮೋದಾದೇವಿ ಒಡೆಯರವರು ಬಂದು ಇನಾಗ್ರೇಷನ್ನ ಮಾಡಿಕೊಡ್ತಾರೆ, ಉದ್ಘಾಟನೆ ಮಾಡ್ತಾರೆ. ಅವ್ರ ಜೊತೆಗೆ ಅಮಿಷ್ ತ್ರಿಪಾಠಿ ಇರ್ತಾರೆ, ಜೊತೆಗೆ ಅರುಣ್ ರಾಮನ್ ನಮ್ಮೂರವರೇ ಆಗಿರೋ ರೈಟ್ ಆಥರ್ ಮತ್ತು ಆಂಟ್ರಪ್ರೀನರ್ ಅವರು ಅವ್ರ ಜೊತೆ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾರೆ.
1: ಅದು ಬೆಳಿಗ್ಗೆ 10 ಗಂಟೆಗೆ 4ನೇ ತಾರೀಕು ಶನಿವಾರ ನಡೆಯುತ್ತೆ.
2: ಹೌದು, ಅದಾದ ತಕ್ಷಣ ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ಆರ್ ಗಣೇಶ್, ಅಂದರೆ ಶತಾವಧಾನಿ ಗಣೇಶ್ ಅಂತಲೇ ಪ್ರಚಲಿತವಾಗಿರೋ ಅವರು, ಅವ್ರಿಗೆ ಒಂದು ಟಾಪಿಕ್ ಏನಂದರೆ ಅಭಿಜಾತ ಸಾಹಿತ್ಯದ ಅವಶ್ಯಕತೆ, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ಅವ್ರಿಗೆ 1 ಗಂಟೆ ಕಾಲಾವಕಾಶ ಇದೆ. ಅವರು ಮಾತಾಡಿದ ನಂತರ ಬೇರೆ ಪ್ಯಾನೆಲ್ಗಳು ನಡ್ಕೊಂಡು ಹೋಗುತ್ತೆ. ನಮಗೆಲ್ರಿಗೂ ಈ ಮಧ್ಯಮ ವರ್ಗದವ್ರಿಗೆಲ್ರಿಗೂ ಏರೋಪ್ಲೇನ್ ಹತ್ತಲಿಕ್ಕೆ ಅವಕಾಶ ಮಾಡಿಸ್ಕೊಟ್ಟಂಥ ಕ್ಯಾಪ್ಟನ್ ಗೋಪಿನಾಥ್ ಅವರು ಶಂಕರ್ ಬೆಳ್ಳೂರ್ ಅವ್ರ ಜೊತೆ ಅವ್ರದ್ದು ಜೀವನದ ಬಗ್ಗೆ ಮಾತಾಡ್ತಾರೆ. ಸಂವಾದ ಕಾರ್ಯಕ್ರಮ ಇರುತ್ತೆ. ಆ ಬರ್ಡ್ಸ್ ಐ ವ್ಯೂ ಅಂದ್ಬಿಟ್ಟು ಆ ಥರ ಕೊಟ್ಟಿದ್ದೀನಿ ಇಲ್ಲಿ ಒಂದು ಕಡೆ. ಆಮೇಲೆ ಪ್ರೀತಿ ನಾಗರಾಜ್ ಅವರು ಜರ್ನಲಿಸಮ್ ಪ್ಯಾನೆಲ್ನ ನಡೆಸ್ಕೊಡ್ತಾರೆ. ಅದೇ ರೀತಿ ಏನಾಗುತ್ತೆ ಅಂದರೆ, ಇದು ಒಂದು ಕಡೆ ಇಂಗ್ಲೀಷ್ ಸ್ಟೇಜಲ್ಲಿ ಇಂಗ್ಲೀಷ್ ಸಂವಾದಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ನಾನು ಕನ್ನಡದ ಸಂವಾದ ನಡೀತಾ ಇರುತ್ತೆ. ಅಲ್ಲಿ 12:30 ಶುರು ಆಗುತ್ತೆ, ಯಾಕಂದರೆ ಇನಾಗರೇಷನ್ಗೆ ಎಲ್ಲರೂ ಒಂದು ಕಡೆ ಸೇರಬೇಕು ಅಂತ ಇರೋದ್ರಿಂದ ಅಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 12:30 ಶುರು ಮಾಡ್ತಾ ಇದ್ದೀನಿ. 12:30 ಶುರು ಮಾಡಿ ಫಸ್ಟ್ ನಮ್ಮ ಪ್ರೊಫೆಸರ್ ಲಕ್ಷ್ಮೀ ಚಂದ್ರಶೇಖರ್ ಅವರ ಏಕವ್ಯಕ್ತಿ ಪ್ರದರ್ಶನ ಹೆಣ್ಣಲ್ಲವೇ ಮಾಡಿ, ಜೊತೆಗೆ ನಮ್ಮ ಬಾದಲ್ ನಂಜುಂಡಸ್ವಾಮಿ ನಮ್ಮ ಮೈಸೂರವರೇ, ಅವರು ಬಂದು ಒಂದು ಅವ್ರದ್ದು ಜೀವನದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾರೆ. ಸೊ ಅದಾದ ಮೇಲೆ ಅದೇ ಥರ ಪ್ರೋಗ್ರಾಮ್ಗಳು ನಡ್ಕೊಂಡು ಹೋಗುತ್ತೆ. ಪೊನ್ನಾಚಿಯ ಕಥೆಗಾರರು ಅಂದರೆ ಅದ್ರದ್ದು ಏನು ವಿಶೇಷ ಅಂದರೆ, ಒಂದೇ ಊರಿನವರು ಇಷ್ಟು ಜನ ರೈಟರ್ಸು ಇದ್ದಾರೆ, ಅವ್ರನ್ನ ಕರೆದುಬಿಟ್ಟು ನಮ್ಮ ರಶೀದ್ ಅವರು ಮಾತುಕತೆ ಆಡ್ತಾರೆ.
1: ಕೃಪಾ ಶ್ರೀನೋಟದಿಂದ ಸಾಹಿತ್ಯ ಸಂಸ್ಕೃತಿ ಸಮಾಜ ಅನ್ನುವಂತಹ ಒಂದು ಕಾರ್ಯಕ್ರಮವೂ ಕೂಡ ಇದೆ.
2: ಹೌದು, ಅದರಲ್ಲಿ ಶಾಂತಾ ಜಯಾನಂದ್ ಮಾತಾಡಿಸ್ತಾರೆ. ಸಾಹಿತ್ಯ ಗುಂಪಿನ ಇದು ಪ್ರೆಸಿಡೆಂಟ್ ಆಗಿರೋ ಆರ್ ಸುನಂದಮ್ಮ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ,
1: ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು.
2: ಹೌದು, ಅವರು ಅಲ್ಲಿಂದ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರೊಫೆಸರ್ ಲಕ್ಷ್ಮೀ ಚಂದ್ರಶೇಖರ್, ಮೈಸೂರಿನ ಪ್ರೊಫೆಸರ್ ಸಬಿಹಾ ಭೂಮಿಗೌಡ, ಇವರೆಲ್ಲರೂ ಕೂತು ಈ ಶ್ರೀನೋಟದ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮಾಜದ ಬಗ್ಗೆ ಮಾತಾಡ್ತಾರೆ. ಅದಾದಮೇಲೆ ನಮ್ಮ ಮೈಸೂರಿನ ಕೃಪಾಕರ್ ಸೇನಾನಿ ಅವರು
1: ಬುಡಕಟ್ಟು ಜನಾಂಗದ ಸಂಘಟನೆ ಮತ್ತು ಅರಣ್ಯ ಪರಿಸರ ಹೋರಾಟದ ಜೀವನ ಯಾತ್ರೆಯಲ್ಲಿ ಕೃಪಾಕರ್ ಸೇನಾನಿ ಅವರು ಭಾಗವಹಿಸ್ತಾರೆ. ಅದರ ಜೊತೆಯಲ್ಲಿ ಎಚ್ ಡಿ ಕೋಟೆಯ ಸೋಮಣ್ಣ ಅವರು ಪದ್ಮಶ್ರೀ ಅವಾರ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ. ವಿಜಯ್ ಕುಮಾರ್ ಅವರು ಕೂಡ ಇರ್ತಾರೆ.
2: ಹೌದು. ಸೊ ಇವಾಗ ಇಲ್ಲಿ ನಮ್ಮ ಮಂಡ್ಯದಲ್ಲಿ ಶಿವಾರ ಉಮೇಶ್ ಅನ್ನೋರು ಹರಿಕತೆ ಮಾಡ್ತಾರೆ, ಆದ್ರೆ ಹರಿಕತೆ ಜೊತೆಯಲ್ಲಿ ಅವರು ಜೀವನ ದರ್ಶನನು ಎಲ್ರಿಗೂ ತೋರಿಸ್ಕೊಡ್ತಾರೆ. ಸೊ ಅವ್ರನ್ನ ಕರೆದಿದ್ದೀವಿ, ಅವರು ಬಂದು ಒನ್ ಅವರ್ ವಿಷಯ ಮಾತಾಡ್ತಾರೆ, ಹರಿಕತೆ ರೂಪದಲ್ಲಿ ಜೀವನ ದರ್ಶನ ಮಾಡಿಕೊಡ್ತಾರೆ.
1: ಒಂದು ವಿಶೇಷವಾದಂತಹ ಪ್ರಕಾರ ಅದು.
2: ಹೌದು, ಖಂಡಿತ.
1: ಯಾಕೆಂದ್ರೆ ಅಳಿವಿನಂಚಿನಲ್ಲಿ ಇರುವಂತಹ ಒಂದು ಪ್ರಕಾರ ಹರಿಕತೆ. ಹರಿಕತೆಯನ್ನ ಒಂದಷ್ಟು ಜನಕ್ಕೆ ಪರಿಚಯ ಮಾಡಿದಂಗಾಗತ್ತೆ, ಕಳೆದು ಹೋದದನ್ನ ಮತ್ತೆ ನೆನಪಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇರುತ್ತೆ.
2: ಹೌದು. ಸೊ ಅದು ಮುಗೀತಿದ್ದಂಗೆ ಇವಾಗ ಭಾನು ಮುಷ್ತಾಕ್ ಅವ್ರ ಪುಸ್ತಕ ಬಂದ ಮೇಲೆ ಭಾಷಾಂತರ ಅನ್ನೋದು ತುಂಬಾ ಜನಕ್ಕೆ ಒಂದು
1: ಹೌದು
2: ವೇಕನಿಂಗ್ ಅಪ್ ಅಂದ್ರೆ ಎಲ್ಲರೂ ಒಂಥರ ಎಚ್ಚೆತ್ಕೊಂಡಿದೀವಿ. ಹೇಗೆ ಅದ್ರ ವಿಷಯ ಮೂಲಕ್ಕೆ ಹೊಸ ರೂಪ ನೀಡುವ ಮೆರುಗು, ಭಾಷಾಂತರದ ಬೆರುಗು, ಆ ಥರ ಒಂದು ಟಾಪಿಕ್ ಇಟ್ಕೊಂಡು ನಮ್ಮ ನಿವೇದಿತ ಹೆಚ್ಚು ಮಾಡ್ರೇಟ್ ಮಾಡಿಕೊಂಡು ಜೈರಾಮ್ ರಾಜರ್ ಸೊ ಎಕ್ಸ್ IAS ಆಫೀಸರ್ ಅವರು, ಅವರು ಕೃಷ್ಣಮೂರ್ತಿ ಶ್ರೀನಾಥ್ ಮತ್ತು ಅನುರಾಧ ಚೌಡಿಪುರ ಅನ್ನೋರು NRI ಅವರು ಇವಾಗ ಇಂಡಿಯಾಗೆ ಬಂದು ಸೆಟ್ಲ್ ಆಗಿದ್ದಾರೆ. ಜೊತೆಗೆ ನಾನು ಇವಾಗ ಪುಸ್ತಕನ ತರ್ಜುಮೆ ಮಾಡಿರೋದ್ರಿಂದ ನಾನು ಮತ್ತು ಜಯಶ್ರೀ ಜಗನ್ನಾಥ್ ಈ ಪ್ಯಾನಲ್ ಅಲ್ಲಿ ಇದ್ದು.
1: ಶುಭ ಸಂಜೆ ಅರಸ್ ಅವರು.
2: ಹೌದು ಹೇಳಿ.
1: ಮತ್ತೆ ಇನ್ನೇನೆಲ್ಲ ಕಾರ್ಯಕ್ರಮಗಳು ಇದೆ?
2: ಅದೇ ಇವಾಗ ಬರೀ ಹೆಂಗಸರು ನಾವು ಮನೇಲಿ ಅಡುಗೆ ಮಾಡ್ತೀವಿ ಮತ್ತೆ ನಮ್ಮ ರುಚಿ ಎಲ್ಲರಿಗೂ ನಮಗೆಲ್ಲ ಗೊತ್ತೇ ಇದೆ. ಸ್ವಲ್ಪ ಗಂಡಸರದು ಅಡುಗೆ ರುಚಿ ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಈ ಸಲ ಇದೊಂದು ವಿಭಿನ್ನತೆ ಕಾರ್ಯಕ್ರಮನ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಕೃಷಿಯಲ್ಲಿ ಸುರಕ್ಷತೆ ಅಂದರೆ ಈ ಮಧುಚಂದನ್ ಅನ್ನೋರು ಆರ್ಗ್ಯಾನಿಕ್ ಮಂಡಿ ಅಂತ ಅಂಗಡಿ ಇಟ್ಕೊಂಡು ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನೇ ಅಲ್ಲಿ ಸೇಲ್ ಮಾಡ್ತಾ ಜನಗಳಿಗೆ ಅದನ್ನು ತಲುಪಿಸ್ತಾ ಇದ್ದಾರೆ. ಸೊ ನಳಭೀಮಸೇನರ ಪಾಕ ಸ್ವಾದಿಷ್ಟತೆ ಅಂದರೆ ಈಗ ನಮ್ಮ ಸಿಹಿ ಕಹಿ ಚಂದ್ರು ಅವರು ಎಲ್ರಿಗೂ ಗೊತ್ತೇ ಇದ್ದಾರೆ ಯಾವ ಥರ ಅವ್ರು ಅಡುಗೆ ಮಾಡ್ತಾರೆ ಅದೆಲ್ಲ. ಅದ್ರ ಜೊತೆಗೆ ವಿನಯ್ ಶ್ರೀನಿವಾಸ್ ಅನ್ನೋರು ಇದನ್ನ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಒಂದು ಕೇಟ್ರಿಂಗ್ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಮತ್ತೆ ಮೈಸೂರಲ್ಲಿ ನವಿಲುನ ಅಂತ ಒಂದು ಇದಿದೆ, ಕೆಫೆ ಇದೆ, ಅದನ್ನ ಈ ಫಾರಿನರ್ ಇವರು ಡೇವಿಡ್ ಬೆಲೋ ಅನ್ನೋರು ಅವರು ಕನ್ನಡನ ಕಲಿತು ಹೇಗೆ ಮೈಸೂರಿನಲ್ಲಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ ತೋರ್ಸಕ್ಕೆ ಇದನ್ನ ಒಂದು ಪ್ಯಾನಲ್ನ ನಾನು ಮಾಡಿದ್ದೀನಿ. ಇದ್ರ ಜೊತೆಗೆ ಇದನ್ನ ಮಾತುಕತೆನ ನಡೆಸ್ಕೊಡೋರು ನಮ್ಮ ಮೈಸೂರಿನ ಪುಟಗಳು ಅಂತ ನಡೆಸೋ ಧರ್ಮೇಂದ್ರ ಕುಮಾರ್. ಸೊ ಇಲ್ಲಿ ಬರೀ ಗಂಡಸರನ್ನೇ ಕೂರಿಸಿ ಅಡುಗೆ ಬಗ್ಗೆ ಮಾತಾಡಕ್ಕೆ
1: ಅಡುಗೆ ಮಾಡ್ಕೊಡ್ತಾರೆ ತಾವೆಲ್ಲರೂ ಊಟ ಮಾಡೋದು ಅಂತ
2: ಮಾತಲ್ಲಿ.
1: ಹೌದು. ಮತ್ತೆ ಎರಡನೇ ದಿನ ಭಾನುವಾರ 5ನೇ ತಾರೀಕು ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಕ್ರಮಗಳು ಶುರು ಆಗುತ್ತೆ. ಏನೇನೆಲ್ಲ ಭಾನುವಾರ ಕಾರ್ಯಕ್ರಮಗಳು ಇರುತ್ತೆ ಮೇಡಮ್?
2: ಬೆಳಿಗ್ಗೆ 9:30 ಶುರು ಮಾಡ್ತಾ ಇದ್ದೀವಿ. ಇದು ಮೈಸೂರಿನ ಒಂದು ಕ್ರಿಯಾ ಅಂತ ಒಂದು ಜನಪದ ತಂಡ ಇದೆ, ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಮಹಿಳೆಯರೇ ಒಂದು ಗುಂಪನ್ನ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗಿ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು
1: ಅವಕಾಶವನ್ನು ಮಾಡಿಕೊಟ್ಟಿದ್ರಿ.
2: ಹೌದು.
1: ಬೆಳಿಗ್ಗೆ 9:30 to 10:00 ಆ ಕಾರ್ಯಕ್ರಮ ನಡೆಯುತ್ತೆ.
2: ಹೌದು.
1: ಮತ್ತೆ 10 ಗಂಟೆಯಿಂದ ಮತ್ತಷ್ಟು ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ, ಅದರ ಬಗ್ಗೆ ಒಂದಷ್ಟು ವಿವರಗಳನ್ನ ಹೇಳಿ ಮೇಡಮ್.
2: ಓಕೆ. ಸೊ ಇದಾದ ತಕ್ಷಣ ಏನಾಗುತ್ತೆ ಅಂದರೆ ನಾವು ಒಂದು ಜರ್ನಲಿಸಮ್ ಅಂದರೆ ಇವಾಗ ಎಲ್ಲರಿಗೂ ದಿನಾಗ್ಲೂ ಪ್ರಪಂಚದಲ್ಲಿ ಆಗು ಹೋಗುಗಳು ನಡೀತಾನೇ ಇರುತ್ತೆ, ಅದನ್ನು ನಮಗೆ ತಲುಪ್ಸೋರು ಯಾರು ಅಂದರೆ ಈ ಮಾಧ್ಯಮದವರು, ಪತ್ರಕರ್ತದವರು. ಸೊ ಆ ಪತ್ರಕರ್ತರು ಅವ್ರನ್ನ ಇಟ್ಕೊಂಡು ಒಂದು ಪ್ಯಾನಲು, ಬದಲಾಗುತ್ತಿರುವ ಮಾಧ್ಯಮದಲ್ಲಿ ಮಹಿಳಾ ದೃಷ್ಟಿಕೋನದ ಔಚಿತ್ಯ ಅನಿವಾರ್ಯತೆ ಅಂತ. ಸೊ ಇದಕ್ಕೆ ಚೇತನ ಬೆಳಗೆರೆ ಅಂದ್ರೆ ಎಲ್ರಿಗೂ ಗೊತ್ತು ಯಾರು ಅಂತ,
1: ರವಿ ಬೆಳಗೆರೆ ಅವರ
2: ಹೌದು ಮಗಳು. ಮತ್ತೆ ಆರ್ತಿ ಹೆಚ್ಎನ್ ಅವರು ದೂರದರ್ಶನದಲ್ಲಿ ಇದ್ದಾರೆ, ಶಾಂತಲಾ ಧರ್ಮರಾಜ್ ಅನ್ನೋರು ಕಸ್ತೂರಿ ಮ್ಯಾಗ್ಝಿನ್ನ ಇದು ಮಾಡ್ತಾರೆ, ಪ್ರೀತಿ ನಾಗರಾಜ್ ನಮ್ಮೆಲ್ರಿಗೂ ಚಿರಪರಿಚಿತ, 10 ವರ್ಷದಿಂದ ನಮ್ಮ ಸಪೋರ್ಟಾಗಿ ನಿಂತಿದ್ದಾರೆ ಮೈಸೂರವರೇ, ಮತ್ತು ಅವರು ವೆಲ್ ನೋನ್ ಜರ್ನಲಿಸ್ಟ್, ಅವರು ಆ ಕಾನ್ವರ್ಸೇಷನ್ನ ನಡೆಸ್ಕೊಡ್ತಾರೆ.
1: ಓಕೆ.
2: ಈಗ ಮೈಸೂರಲ್ಲಿ ಒಂದು ಹೊಸ ಚಳುವಳಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಹೊಸ ಇದನ್ನು ಅಧ್ಯಾಯ ಶುರು ಆಗ್ತಾ ಇದೆ. ಅದೇನಂದರೆ ಪೂರ್ಣಯ್ಯ ಕೆನಾಲ್ ಅನ್ನೋದು ಆಗ ಮಹಾರಾಜರ ಕಾಲದಿಂದ ಅದಿತ್ತು. ಅದೇನಾಯ್ತು ಅಂದ್ರೆ ಈ ನಗರ ಬೆಳೀತಾ ಬೆಳೀತಾ ಅದು ಎಲ್ಲೆಲ್ಲೋ ಮುಚ್ಕೊಳ್ತಾ ಬಂದ್ಬಿಡ್ತು. ಅದನ್ನ ಇವಾಗ ಪುನರ್ಜೀವನ ಅದಕ್ಕೆ ಒಂದು ಪುನಃ ಅದನ್ನ ತೆಗೆದು ಅದರಿಂದ ನಮ್ಮ ಊರಿಗೆ ಒಂದು ಒಳ್ಳೇದಾಗಬೇಕು, ಆ ಪೂರ್ಣಯ್ಯ ಕೆನಾಲ್ನ ರಿವೈವ್ ಮಾಡಬೇಕು ಅಂತ ತುಂಬಾ ಕೆಲಸ ಮಾಡ್ತಾ ಇರೋರಲ್ಲಿ MSA ಕಾಲೇಜ್ ಡೀನ್ ಮತ್ತು ಪ್ರಿನ್ಸಿಪಲ್ ಆಗಿರೋ ಡಾಕ್ಟರ್ ಚಂಪಾ ಜೊತೆಗೆ ಯು ಎನ್ ರವಿಕುಮಾರ್. ಸೊ ಅವರಿಬ್ಬರನ್ನ ಕರೆದು ಅವ್ರಿಗೊಂದು ಅವಕಾಶ ಕೊಡ್ತಾ ಅದ್ರ ಜೊತೆಗೆ ಪರಿಸರದ ಮೇಲೆ ಬಹಳ ನಮ್ಮ ಮೈಸೂರಲ್ಲಿ ಕೆಲಸ ಮಾಡ್ತಾ ಇರೋರಲ್ಲಿ ಪರಶುರಾಮೇಗೌಡರಿದ್ದಾರೆ. ಮತ್ತು ಇದೆಲ್ಲದಕ್ಕೂ ನಾಗರಿಕರ ಹೊಣೆಗಾರಿಕೆ ಹೇಗಿರಬೇಕು ಅಂತ ಕೆಲಸ ಮಾಡ್ತಾ ಇರೋರು ಸುಧೀರ್ ಒಂಬತ್ಕೆರೆ. ಸೊ ಇವ್ರ ನಾಲ್ಕು ಜನದನ್ನ ಒಟ್ಟಾಗಿ ಒಂದು ಪ್ಯಾನೆಲ್ನ ಮೈಸೂರಿನ ಪರಿಸರ ಕೆರೆಗಳ ರಕ್ಷಣೆಯಲ್ಲಿ ನಾಗರಿಕರ ಹೊಣೆಗಾರಿಕೆ ಅಂತ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇವರು ಅದರ ಮೇಲೆ ಮಾತಾಡ್ತಾರೆ. ಜೊತೆಗೆ ನಮ್ಮ ಹಿರಿಯರಾದ ಹಂಪನ ಅವರು ಎಲ್ರಿಗೂ ಗೊತ್ತೇ ಇದೆ, ಅವರ ಪುಸ್ತಕದ ಮೇಲೆ ಡಾಕ್ಟರ್ ಶೈಲಜಾ ಅವರು ಮಾತುಕತೆ ನಡೆಸ್ಕೊಡ್ತಾರೆ. ಡಾಕ್ಟರ್ ಹೆಚ್ ಡಿ ಶೈಲಜಾ ಅವರು ನಡೆಸ್ಕೊಡ್ತಾರೆ. ಇದು ಮುಗಿತಾ ಇದ್ದಂಗೆ ಕಂಸಾಳೆ ಮಹಿಳೆಯರದೇ ಒಂದು ತಂಡ ಮೈಸೂರಿನಲ್ಲಿದೆ, ಅವ್ರಿಗೆ ಒಂದು ಪ್ರದರ್ಶನ ಮಾಡಲಿಕ್ಕೆ ಒಂದು 15 ನಿಮಿಷ ಕಾಲಾವಕಾಶ ಕೊಡ್ತಾ ಅದು ಮುಗಿಯುತ್ತಿದ್ದಂಗೆನೆ ನಮ್ಮ ಮೈಸೂರಿನ ಅಂದರೆ ನಮ್ಮ ಬುಕ್ ಕ್ಲಬ್ನ ಕನ್ನಡ ಓದುಗರ ಒಕ್ಕೂಟದ ಮಹಿಳೆಯರು ಬರೆದಿರುವಂಥ ಬರಹದ ಬಾಗಿನ ಅನ್ನೋ ಇದು. ಸೊ ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅನ್ನೋ ಪುಸ್ತಕನ ನಾವು ಬಿಡುಗಡೆ ಮಾಡಿಸ್ತಾ ಇದ್ದೀವಿ. ಅದನ್ನು ಬಿಡುಗಡೆ ಮಾಡೋರು ನಮ್ಮ ಸಂಸದರು ಮಹಾರಾಜರು ಆದಂಥ ಯದುವೀರ್ ಕೃಷ್ಣರಾಜ ಚಾಮರಾಜ
1: ಕೃಷ್ಣದತ್ತ
2: ಚಾಮರಾಜ ಒಡೆಯರವರ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಂಸದರು, ಅವರು ಅವರಿಬ್ಬರು ಜೊತೆಯಲ್ಲಿರ್ತಾರೆ, ಅದನ್ನು ನಡೆಸ್ಕೊಡ್ತಾರೆ. ಇದು ಮುಗಿಯುತ್ತಿದ್ದಂಗೆನೆ ಅವರಿಬ್ಬರು ಮಾತು ಮುಗಿದು ಎಲ್ಲ ಆದಮೇಲೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ವೈದ್ಯಕೀಯ ಸೇವೆಗಳನ್ನು ಸಮಾಜದ ಅಂಚಿನಲ್ಲಿರುವ ಸಹಸ್ರಾರು ಮಂದಿಗೆ ತಲುಪಿಸುವ ಸವಾಲುಗಳು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅದು ಮುಗಿಯುತ್ತಿದ್ದಂಗೆ ಇನ್ನೂ ಸ್ವಲ್ಪ ಪುಸ್ತಕ ಕಡೆಗಡೆ ಜಾಸ್ತಿ ಗಮನ ಕೊಡ್ತಾ ವಿಕ್ರಮ್ ಹತ್ವಾರ್, ದೀಪ ಜೋಶಿ, ಸ್ವಾಮಿ ಪೊನ್ನಾಜಿ, ನದೀಮಾ ಪೊಯಿಟ್ರಿ ಕಡೆ, ಮತ್ತು ನಮ್ಮ ಎಮ್ ಜಿ ಆರ್ ಅರ್ಸು ಮೈಸೂರವರು, ಮತ್ತು ಹೆಚ್ ಎಲ್ ಪುಷ್ಪ ಬೆಂಗಳೂರವರು, ಆಶಾದೇವಿ, ಗಜಾನನ ಶರ್ಮಾ, ಸತೀಶ್ ಚಪ್ಪರಿಕೆ, ಮತ್ತು ಯೂಟ್ಯೂಬಲ್ಲಿ ಪ್ರಚಲಿತವಾಗಿರುವಂಥ ಗೌರೀಶ್ ಅಕ್ಕಿ, ಕೀರ್ತಿ ನಾರಾಯಣ, ಪ್ರೊಫೆಸರ್ ನಮ್ಮೂರವರಾದ ಕೃಷ್ಣೇಗೌಡರು, ಮತ್ತು ತುಂಬ ಸಾಹಿತ್ಯ ವಲಯದಲ್ಲಿ ಸಂಚಲನ ಮೂಡಿಸಿರುವಂಥ ಒಂದು ಕಾದಂಬರಿ ಸದ್ಯದಲ್ಲಿ ಜನ ತೇಜಶ್ರೀ ಅವ್ರದ್ದು
1: ಜೀವರತಿ
2: ಅನ್ನೋ ಪುಸ್ತಕ, ಅದ್ರ ಬಗ್ಗೆ ಸೇನಾನಿ ಕೃಪಾಕರ್ ಸೇನಾನಿ ಇದಾರಲ್ಲ ಸೇನಾನಿ ಅವರು ತೇಜಶ್ರೀ ಅವ್ರ ಜೊತೆ ಕೂತು ಮಾತುಕತೆನ ನಡೆಸ್ಕೊಡ್ತಾರೆ. ಇದ್ರ ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಮತ್ತು ನಾವೆಲ್ಲರೂ ಬೆಳೀತಾ ನೋಡ್ತಾ ಬಂದಿರೋ ಅಂಥ ಒಂದು ಸಿನಿಮಾ ಅದರ ಬಗ್ಗೆ ಒಂದು ಮಾತುಕತೆನ, ಸಿನಿಮಾ ನಿನ್ನೆ ಇಂದು ನಾಳೆ ಆ ಥರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಮ್ಮ ಕುಸುಮ ಆಯರಹಳ್ಳಿಯವರು ಅದನ್ನು ಕಾನ್ವರ್ಸೇಷನ್ ಮಾಡಿಕೊಡ್ತಾರೆ. ಅವರು ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು ಬರ್ತಾ ಇದ್ದಾರೆ, ಮತ್ತು ಹಿರಿಯರಾದ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು, ಮತ್ತು ಯಂಗ್ಸ್ಟರ್ ಮನ್ಸೋರೆ ಅನ್ನೋ ಡೈರೆಕ್ಟರು, ಮತ್ತು ಡೈರೆಕ್ಟರು ಮತ್ತು ಹಾಡುಗಳನ್ನೆಲ್ಲ ರಚನೆ ಮಾಡ್ತಾ ಇರುವಂಥ ವಿ ನಾಗೇಂದ್ರ ಪ್ರಸಾದ್, ಇವರಿಷ್ಟು ಜನ ಆ ಪ್ಯಾನೆಲ್ನಲ್ಲಿ ಇರ್ತಾರೆ. ಇವರಿಷ್ಟು ಜನ ಮಾತುಕತೆನ ನಡೆಸ್ಕೊಂಡು ಇದಿಷ್ಟು ಕನ್ನಡದಲ್ಲಾದರೆ ಇಂಗ್ಲೀಷಲ್ಲಿ ಅದೇ ಥರ ನಡೀತಾ ಇರುತ್ತೆ. ಪುನೀತ್ ರಾಜ್ಕುಮಾರು ಮತ್ತು ಅವ್ರದ್ದು ಗಂಧದ ಗುಡಿ ಪಿಕ್ಚರ್ದು

0: ಈಗ ಪುಸ್ತಕನ ಇವಾಗ ಅದನ್ನು ಪುಸ್ತಕದ ಮೂಲಕ ತರ್ತಾ ಇದ್ದಾರೆ ಅಮೋಘ್ ವರ್ಷ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ವೈಫು ಅಶ್ವಿನಿ ಅವರು ಮತ್ತು ಪವನ್ ಸಿಂಗ್ ಅನ್ನೋರು ಅದರದ್ದು ಪೋಸ್ಟರ್ನ ಬಿಡುಗಡೆನೂ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸ್ವಲ್ಪ ಟೆಕ್ಸ್ಟೈಲು ಸ್ವಲ್ಪ ಇದು ಪೌರಾಣಿಕ ಅಂದರೆ ಪೌರಾಣಿಕವಾಗಿರುವಂಥ ಪುಸ್ತಕದ ಬಗ್ಗೆ ಅಮಿಶ್ ತ್ರಿಪಾಠಿ ಮಾತಾಡಿದ್ರೆ, ಹಿಸ್ಟ್ರಿ ಬಗ್ಗೆ ಜಾನಥನ್ ಗಿಲ್ ಮಾತಾಡ್ತಾರೆ, ಮತ್ತು AI ಬಗ್ಗೆ ಆದರ್ಶ್ ಸುಧೀಂದ್ರ ಅವರು ಮಾತಾಡ್ತಾರೆ, ಮತ್ತು ಸುಮನ ಚಂದ್ರಶೇಖರ್ ಅನ್ನೋರು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಅವರೊಬ್ಬರೇ ಘಟಂ ಪ್ಲೇಯರ್ ಇರೋದು, ಅವರು ಅಲ್ಲಿ ಘಟಂನ ನುಡಿಸ್ತಾ ಇದನ್ನು ಮಾಡ್ತಾರೆ, ಅವ್ರದ್ದು ಪುಸ್ತಕ ಬರೆದಿರೋದ್ರ ಬಗ್ಗೆ. ಮತ್ತು ಕುಬ್ರಾ ಸೇಠ್ ಅವರು, ನಮ್ಮ ಮೈಸೂರಿನ ಅಜೀಜ್ ಸೇಠ್ ಅವ್ರ ಮೊಮ್ಮಗಳು, ಅವರು ಭಾಳ ಚೆನ್ನಾಗಿ ಪುಸ್ತಕ ಬರೀತಾ ಇರೋದ್ರಿಂದ ಅವ್ರನ್ನು ಕರೆದಿದ್ದೀವಿ.
1: ಬಹಳ ಸಂತೋಷ ಮೇಡಮ್, ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ಕಡೆಯದಾಗಿ ಹೇಳಿ, ಅತ್ಯಂತ ಆಕರ್ಷಕವಾಗಿರುವಂತಹ ಮತ್ತೊಂದು ಯಾವುದಾದ್ರು ಕಾರ್ಯಕ್ರಮ ಇದೆಯಾ ಏನು?
0: ಹೌದು, ಇವರು ನಮ್ಮ ಕರ್ನಾಟಕದ ಡಾಕ್ಟರ್ ಸಂಜಯ್ ಗುಬ್ಬಿ ಅವರು ಒಂದು ಡಾಕ್ಯುಮೆಂಟ್ರಿನ ಮಾಡಿದ್ದಾರೆ, ಕಾವೇರಿ ರಿವರ್ ಆಫ್ ಲೈಫ್ ಅಂತ, ಬಹಳ ಚೆನ್ನಾಗಿದೆ. ಜನರಲಿ ನಾವು ಇದಕ್ಕೆಲ್ಲ ಟೈಮ್ನ ಕೊಡೋಲ್ಲ, ಬಟ್ ಇದನ್ನು ನೋಡಿದ ಮೇಲೆ ಅನ್ನಿಸ್ತು ಇದಕ್ಕೆ 1 ಅವರ್ ಕೊಡಬೇಕು ಅಂತ. ಅದನ್ನು ಶನಿವಾರ ಸಾಯಂಕಾಲ 6:30 to 7:30 ಅಲ್ಲೇ ಸದರ್ನ್ ಸ್ಟಾರಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಬಂದು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು.
1: ಬಹಳ ಸಂತೋಷ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಇನ್ವಿಟೇಷನ್, ಇದಕ್ಕೆ ಸಂಬಂಧಪಟ್ಟಂಥ ಬ್ರೌಷರ್ ಏನಿದೆ, ಕೈಪಿಡಿ, ಅದೆಲ್ಲವೂ ಕೂಡ ಓಡಾಡ್ತಾ ಇದೆ. ತಮ್ಮ ಮಾತುಗಳನ್ನು ಕೂಡ ನಮ್ಮ ಕೇಳುಗರು ಕೇಳಿಸ್ಕೊಂಡಿದ್ದಾರೆ. 2 ದಿನ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರಿಗೂ ಕೂಡ ಮುಕ್ತವಾದಂಥ ಒಂದು ಅವಕಾಶ ಇರುತ್ತೆ. ಬರಬಹುದು, ವಿಚಾರಗಳನ್ನು ತಿಳ್ಕೊಳ್ಬಹುದು, ಚರ್ಚೆಯಲ್ಲೂ ಕೂಡ ಪಾಲ್ಗೊಳ್ಬಹುದು, ಪ್ರದರ್ಶನ ಆಗುವಂತಹ ಡಾಕ್ಯುಮೆಂಟ್ರಿ ಫಿಲಮ್ಸ್ ಇದನ್ನೆಲ್ಲವನ್ನು ನೋಡಬಹುದು, ಅಲ್ಲೂ ಕೂಡ ಚರ್ಚೆ ಇರುತ್ತೆ. ಒಟ್ಟಾರೆ 10ನೇ ಆವೃತ್ತಿ ಸಾಹಿತ್ಯ ಸಂಭ್ರಮ ಮೈಸೂರಿನಲ್ಲಿ ನಡೀತಾ ಇದೆ. ಮಹಿಳೆ, ಬುಡಕಟ್ಟು, ಕೃಷಿ, ಮಾಧ್ಯಮ, ಸಾಹಿತ್ಯ, ಹಾಗೆಯೇ ವೈದ್ಯಕೀಯ, ಹಾಸ್ಯ, ಸಿನಿಮಾ, ಪರಿಸರ, ಜಾನಪದ, ಸಂಗೀತ, ಎಲ್ಲ ಕ್ಷೇತ್ರಗಳನ್ನು ಕೂಡ ಇವರು ಕವರ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗೋದ್ರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ವ್ಯವಸ್ಥಿತವಾಗಿ ಎಲ್ಲವೂ ಕೂಡ ಪೂರ್ವ ಸಿದ್ಧತೆಗಳನ್ನು ಮೈಸೂರು ಲಿಟರರಿ ಫೋರಂ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟಬಲ್ ಟ್ರಸ್ಟ್ ಮಾಡಿಕೊಂಡಿದೆ. ಮೇಡಮ್, ಕಡೆಯದಾಗಿ ತಮ್ಮನ್ನು ಸಂಪರ್ಕಿಸಬೇಕು ಅಂತಂದರೆ, ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಿದ್ರೆ ದೂರವಾಣಿ ಸಂಖ್ಯೆಯನ್ನು ಹೇಳಬಹುದಾ?
0: ಹೌದು, ಇದು 9448414884.
1: ಕನ್ನಡದಲ್ಲಿ ಹೇಳಬಹುದು ಒಮ್ಮೆ?
0: 9448414884.
1: ಮತ್ತೊಮ್ಮೆ ಹೇಳಿ ಮೇಡಮ್.
0: 9448414884.
1: ಬಹಳ ಸಂತೋಷ ಮೇಡಮ್. 2 ದಿನಗಳ ಕಾಲ ಅಂದರೆ ಇದೇ ಶನಿವಾರ ಮತ್ತು ಭಾನುವಾರ ನಡೆಯಲಿರುವಂತಹ ಮೈಸೂರು ಸಾಹಿತ್ಯ ಸಂಭ್ರಮದ ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ಕೇಳುಗರಿಗೆ ನೀಡಿದ್ರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಅರ್ಚನಾ, ಈಗ ಸಾಹಿತ್ಯ ಸಂಭ್ರಮದ ವಿಷಯ ಆಯಿತು.
1: ಹೌದು,
0: ಈಗ ಒಂದು ಉದ್ಯೋಗ ಅವಕಾಶ ಹಾಗೂ ಇಂಟರ್ನೆಟ್ ಸಂಪರ್ಕದ ಬಗ್ಗೆ ಮಾಹಿತಿ ಇದೆ. ಅದು ಏನು ಅನ್ನೋದನ್ನ ವಿಸ್ತಾರವಾಗಿ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ರಾಜೇಂದ್ರ ಹೊನ್ನಪ್ಪನವರ್, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು BSNL ಮೈಸೂರು, ಇವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಮಾಹಿತಿಯನ್ನು ಪಡ್ಕೊಳ್ಳೋಣ. ಏನಂತೀರಾ?
1: ಖಂಡಿತ ಸರ್, ಲೈನಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
2: ನಮಸ್ತೆ ಮೇಡಮ್. ನಮಸ್ತೆ, ಥ್ಯಾಂಕ್ ಯು ಮೇಡಮ್.
0: ಸರ್, BSNL ಮೈಸೂರು ವತಿಯಿಂದ ಉಚಿತ ಇಂಟರ್ನೆಟ್ ಸಂಪರ್ಕ ಮತ್ತು ಉದ್ಯೋಗ ಅವಕಾಶ ಅನ್ನೋ ಒಂದು ಮಾಹಿತಿ ಬಂದಿದೆ. ಇದರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಹೇಳಿ ಸರ್. ಯಾವ ರೀತಿ ಸಂಪರ್ಕ ಪಡ್ಕೋಬಹುದು, ಯಾರೆಲ್ಲ ಇದಕ್ಕೆ ಅರ್ಹರು, ಏನೆಲ್ಲ ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ಕೊಡಿ.
2: ಓಕೆ ಮ್ಯಾಮ್, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
0: ಆಗ್ಲಿ ಸರ್, ಹೇಳಿ.
2: ಏನಾಗಿದೆ ಮ್ಯಾಮ್, ಇದು ನಮಗೆ ಈ ಡಿಜಿಟಲ್ ಅಸಮಾನತೆಯನ್ನು ಹೋಗಲಾಡಿಸಲು ಭಾರತ ಸರ್ಕಾರವು ಭಾರತ್ ನೆಟ್ ಯೋಜನೆ ಅಂತ ಒಂದು ಶುರು ಮಾಡಿದೆ. ಈ ಭಾರತ್ ನೆಟ್ ಪ್ರಪಂಚದ ಅತಿ ದೊಡ್ಡ ಗ್ರಾಮೀಣ ಬ್ರಾಡ್ಬ್ಯಾಂಡ್ ಸಂಪರ್ಕ ಯೋಜನೆ ಆಗಿದೆ. ಇದು ಭಾರತದ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮತ್ತು ಹಳ್ಳಿಗಳನ್ನು ಹೈಸ್ಪೀಡ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮೂಲಕ ಸಂಪರ್ಕಿಸಲು ಇದರ ಪ್ರಮುಖ ಗುರಿಯಾಗಿದೆ. ಈ ಯೋಜನೆಗೆ ಡಿಜಿಟಲ್ ಭಾರತ್ ನಿಧಿ ಅನ್ನೋದು ಹಣಕಾಸಿನ ನೆರವು ನೀಡ್ತಾ ಇದೆ. ಇದರಿಂದ ನಾವು ಪ್ರತಿಯೊಂದು ಹಳ್ಳಿಗಳಿಗೆ ಉಚಿತವಾಗಿ ಕನೆಕ್ಷನ್ ಅಂತಂದ್ರೆ ಯಾವುದೇ ಇನ್ಸ್ಟಾಲೇಷನ್ ಚಾರ್ಜಸ್ ಇರಲ್ಲ, ಅಳವಡಿಕೆ ವೆಚ್ಚ ಯಾವ್ದು ಇರಲ್ಲ, ಅವ್ರ ಕೇಬಲ್ಗೆ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ, ಗ್ರಾಹಕರು ಮಾಡಮನ್ನು ಫ್ರೀ ಆಗಿ ಕೊಡ್ತಾ ಇದೀವಿ, ಅದಕ್ಕೆ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ. ಅವ್ರು ಬರೀ ಪ್ರತಿ ತಿಂಗಳು ಯಾವ ಪ್ಲಾನ್ ತಗೊಳ್ತಾರೆ ಅದನ್ನೊಂದು ಚಂದಾದಾರರಾಗಿ ಪ್ರತಿ ತಿಂಗಳ ಬಿಲ್ ನ ಕಟ್ತಾ ಹೋಗ್ಬಿಟ್ರೆ ಸಾಕು. ಅದಕ್ಕೋಸ್ಕರ ಗ್ರಾಮೀಣ ಪ್ರದೇಶಕ್ಕಾಗೇನೆ ನಾವು ಅತ್ಯಂತ ಕಡಿಮೆ ದರದಲ್ಲಿ, ಅಂದ್ರೆ ತಿಂಗಳಿಗೆ ಸುಮಾರು 259 ರೂಪಾಯಿ ಈ ದರದಲ್ಲಿ ನಾವು ಒಂದು ಹೊಸ ಪ್ಲಾನ್ ಬಿಟ್ಟಿದೀವಿ ಮ್ಯಾಮ್. ಇದು ಒಂದು ಲಿಮಿಟೆಡ್ ಆಫರ್ ಇದೆ 90 ಡೇಸ್ಗೆ, 90 ದಿನಗಳಿಗೆ. ಇದರಲ್ಲಿ ಅವ್ರಿಗೆ 25 MBPS ಸ್ಪೀಡ್ ಬರುತ್ತೆ, 700 GB ಇರುತ್ತೆ ಡೇಟಾ ಪ್ರತಿ ತಿಂಗಳು. ಆಮೇಲೆ ಉಚಿತ ಕರೆಗಳು, ಇಡೀ ಭಾರತ ದೇಶದಲ್ಲಿ ಎಲ್ಲೇ ಕಾಲ್ ಮಾಡಿದ್ರು ಟೋಟಲಿ ಫ್ರೀ ಕಾಲ್ಸ್ ಇರುತ್ತೆ. ಆಮೇಲೆ ನಿಮ್ಮ ಪ್ರಸಾರ ಭಾರತಿದು OTT ಆಪ್, ವೇವ್ OTT ಇದೆ, ಅದನ್ನು ಫ್ರೀ ಆಗಿ ಉಚಿತವಾಗಿ ಕೊಡ್ತಾ ಇದೀವಿ ನಾವು.
0: ಪ್ರಸಾರ ಭಾರತಿಗೆ ಸಂಬಂಧಪಟ್ಟ
2: ಸ್ಕೈ ಪ್ರೋ ಅಂತ ಇದೆ, IFTV, ಅದನ್ನು ಉಚಿತವಾಗಿ ಕೊಡ್ತಾ ಇದೀವಿ.
0: ಹಾಗಾಗಿ
2: ಗ್ರಾಹಕರಿಗೆ ಸಂಬಂಧಪಟ್ಟಿದ್ದು ಮ್ಯಾಮ್. ಇನ್ನೊಂದು ಏನಂತಂದ್ರೆ,
0: ಒಂದು ಉದ್ಯೋಗ ಅವಕಾಶದ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇದೆ.
2: ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ, ಸ್ಪೆಷಲಿ ಇದು ಗ್ರಾಮೀಣ ಯುವಕರಿಗೆ ಅವರೇ ಊರಲ್ಲಿ ಅವ್ರ ಹಳ್ಳಿಗಳಲ್ಲಿ ಒಂದ್ 2-3 ಹಳ್ಳಿಗಳನ್ನು ಸೇರ್ಬಿಟ್ಟು ಅವ್ರನ್ನ ಸ್ವಲ್ಪ ಬಂಡವಾಳ ಹಾಕಿ, ನಮ್ದು ಇಕ್ವಿಪ್ಮೆಂಟ್ ಇರುತ್ತೆ OLT ಅಂತ, ಆಪ್ಟಿಕಲ್ ಲೈನ್ ಟರ್ಮಿನಲ್ ಅಂತ, ಅದನ್ನ ಇನ್ಸ್ಟಾಲ್ ಮಾಡಿ ಆ ಹಳ್ಳಿಗಳಿಗೆ ಆಪ್ಟಿಕಲ್ ಫೈಬರ್ ಕೇಬಲ್ ನ ಹಾಕ್ಬಿಟ್ಟು ಪ್ರತಿಯೊಂದು ಮನೆಗೂ ಅವರ ಮಾಡೆಮ್ ಅನ್ನ ಕೊಟ್ಟು ಕನೆಕ್ಷನ್ ಕೊಟ್ರೆ ಅವ್ರು ನಮ್ಗೆ ಪಾರ್ಟ್ನರ್ ಅಂತ ಎನ್ರೋಲ್ ಮಾಡ್ಕೋತೀವಿ. ಅವ್ರನ್ನ ನಾವು ಭಾರತ್ ನೆಟ್ ಉದ್ಯಮಿ ಅಂತ ಕರಿತೀವಿ. ಈ ವಿಲ್ ಬಿಕಮ್ ಅ ಪಾರ್ಟ್ನರ್, ನಮ್ಮ BSNL ಗೆ ಒಂದು ಪಾರ್ಟ್ನರ್ ಆಗಿ ಬರ್ತಾರೆ ಅವರು. ಸೊ ಇದೇನು ಅವ್ರು ಕನೆಕ್ಷನ್ ಕೊಡ್ಬೇಕು, ಅವ್ರ ಏನ್ ಉಚಿತವಾಗಿ ಮಾಡೆಮ್ ಎಲ್ಲ ಕೊಡ್ತಾರೆ ಅದನ್ನ ಡಿಜಿಟಲ್ ಭಾರತ್ ನಿಧಿಯಿಂದ ಅವ್ರಿಗೆ ರಿಎಂಬರ್ಸ್ಮೆಂಟ್ ಮಾಡ್ತೀವಿ, ಇನ್ಸೆಂಟಿವ್ ಆಗಿ ಬರುತ್ತೆ ಅವ್ರಿಗೆ ದುಡ್ಡು. ಅದ್ರ ಜೊತೆಗೆ ಸ್ವಲ್ಪ ಇನ್ಸೆಂಟಿವ್ ಜಾಸ್ತಿನೂ ಬರುತ್ತೆ, ಎಲ್ಲಿ ಯಾವ ಹಳ್ಳಿಗಳಲ್ಲಿ ಅತಿ ಕಡಿಮೆ ಪಾಪ್ಯುಲೇಷನ್ ಇರುತ್ತೆ, ಜನಸಂಖ್ಯೆ ಇರುತ್ತೆ, ಅಲ್ಲಿ ಅವ್ರಿಗೆ ಇನ್ಸೆಂಟಿವ್ ಜಾಸ್ತಿ ಇರುತ್ತೆ. ಅದ್ರ ಉದ್ದೇಶ ನಾವು ಮೂಲೆ ಮೂಲೆ ಎಲ್ಲ ಹಳ್ಳಿಗಳಿಗೂ ನಾವು ರೀಚ್ ಆಗ್ಬೇಕು ಅಂತ.
0: ಹಳ್ಳಿ ಹಳ್ಳಿಗಳಲ್ಲಿರುವ

0: ಪಾರ್ಟ್ನರ್ಶಿಪ್ ಇಷ್ಟಕ್ಕೆ ಮುಗಿಯಲ್ಲ ಮ್ಯಾಮ್. ಪ್ರತಿ ತಿಂಗಳು ಅವರು ಕಸ್ಟಮರ್ಸ್ ಏನ್ ಬಿಲ್ ಕಟ್ತಾರೆ, ಗ್ರಾಹಕರು ಏನು ಬಿಲ್ ಪಾವತಿಸ್ತಾರೆ, ಅದರಲ್ಲಿ 50% ಭಾಗ ಪಾರ್ಟ್ನರ್ ಹೋಗುತ್ತೆ, 50% ಭಾಗ BSNL ಬರುತ್ತೆ. ಸೊ ಇಲ್ಲಿ 50% ಪಾರ್ಟ್ನರ್ಶಿಪ್ ಇರುತ್ತೆ. ಇದು ಅಲ್ಲಿ ಗ್ರಾಮೀಣ ಯುವಕರಿಗೆ ತುಂಬಾ ಅನುಕೂಲ ಆಗುತ್ತೆ ಮ್ಯಾಮ್, ಅವರೊಂದು ಫಿಕ್ಸ್ಡ್ ಆದಾಯ ಆಗುತ್ತೆ. ಈ ಒಂದು ಸ್ಕೀಮ್ ನಾವು ಲಾಂಚ್ ಮಾಡಿದೀವಿ.
1: ಆಗ್ಲಿ ಸರ್, ಭಾರತ ಸರ್ಕಾರದ ಒಂದು ಡಿಜಿಟಲ್ ಭಾರತ ನಿಧಿ ಯೋಜನೆ ಅಡಿ ಇದನ್ನ ಏನು ಸ್ವಯಂ ಉದ್ಯೋಗ ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ ಯಾರೆಲ್ಲ ಒಂದು ಈ ಯೋಜನೆಗೆ ಅವಕಾಶವನ್ನ ಅಂದ್ರೆ ಯಾರೆಲ್ಲ ಭಾಗವಹಿಸಬಹುದು, ಅಂದ್ರೆ ಯಾರೆಲ್ಲ ಉದ್ಯಮ ಪಡ್ಕೋಬಹುದು ಉದ್ಯೋಗ ಇದರಲ್ಲಿ?
0: ಯಾರಾದ್ರೂ ನಿರುದ್ಯೋಗಿಗಳು ಇದ್ರೆ
1: ಅದಕ್ಕೇನಾದ್ರೂ
0: ಅವಕಾಶ ಇದು,
1: ಅದಕ್ಕೇನಾದ್ರೂ
0: ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು.
1: ಅವರು
0: ಮಂತ್ಲಿ ಆದಾಯ ಬರ್ತಾನೆ ಇರುತ್ತೆ.
1: ಅದೇ ಊರಿನ ನಿವಾಸಿ ಆಗಿರ್ಬೇಕು, ಗ್ರಾಮೀಣ ಭಾಗದ ಪ್ರದೇಶದವರೇ ಆಗಿರ್ಬೇಕು, ಆತರ ಏನಾದ್ರೂ ಇದೆಯಾ?
0: ಹಾಗೇನಿಲ್ಲ, ಅದನ್ನ ಏನ್ ಇನ್ಸ್ಟಾಲ್ ಮಾಡ್ತಾರಲ್ಲ, ಇನ್ಸ್ಟಾಲೇಷನ್ ಮತ್ತೆ ಕನೆಕ್ಷನ್ ಕೊಡೋದು ಗ್ರಾಮೀಣ ಪ್ರದೇಶದ ಇರ್ಬೇಕು, ಅವರು ಅಲ್ಲಿ ಇರ್ಬೇಕಂತ ಏನಿಲ್ಲ.
1: ಓಕೆ ಓಕೆ ಸರ್, ಮತ್ತೆ
0: ಬರೀ ಗ್ರಾಮೀಣಿಗೆ ಮಾತ್ರ ಕೊಡ್ಬೇಕು, ಅದನ್ನೇ ಉದ್ಯಮಿ ಅಂತ ಬರೋದು.
1: ಆದ್ರೆ ಸರ್, ಮಾಹಿತಿ ಪಡ್ಕೋಬೇಕು ಅಂತಂದ್ರೆ ಅವ್ರು ಎಲ್ಲಿ ಬರ್ಬೇಕು, ಯಾರನ್ನ ಸಂಪರ್ಕಿಸ್ಬೇಕು ಸರ್?
0: ಅವ್ರಿಗೆ ಹತ್ತಿರದ BSNL ಯಾವುದೇ ಗ್ರಾಹಕ ಸೇವಾ ಕೇಂದ್ರ ಹೋದ್ರು ತೊಂದ್ರೆ ಇಲ್ಲ. ಇಲ್ಲ, ನನ್ನ ನಂಬರ್ ಕೊಟ್ಟಿರ್ತೀನಿ, ನಾನು ಪೇಪರ್ ಅಲ್ಲಿ ಹಾಕ್ತಿದ್ದೀನಿ, ಈಗ ಹೇಳ್ತೀನಿ
1: ಹೇಳಿ ಸರ್, ದಯವಿಟ್ಟು
0: ಡೈರೆಕ್ಟ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.
1: ದಯವಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆ ನಿಧಾನವಾಗಿ ಹೇಳಿ.
0: ಓಕೆ, 944 903 1004.
1: ಇನ್ನೊಂದ್ಸಲ ಹೇಳಿ ಸರ್.
0: 944 903 1004.
1: 944 903 1004 ಇದು ನಿಮ್ಮ ಸಂಖ್ಯೆ ಆಗಿದೆ. ಅಲ್ದೇನೆ ಹತ್ತಿರದ BSNL ಗ್ರಾಹಕ ಸೇವಾ ಕೇಂದ್ರಕ್ಕೆ ಹೋಗಿ ಮಾಹಿತಿಯನ್ನು ಪಡ್ಕೋಬಹುದು, ಸ್ವಯಂ ಉದ್ಯೋಗಾವಕಾಶಕ್ಕೆ ಕೂಡ ಅವರು ಪ್ರಯತ್ನವನ್ನು ಪಡಬಹುದು ಅಂತ ಹೇಳ್ತಾ
0: ಇದ್ದೀರಾ.
1: ಒಳ್ಳೆಯದು ಸರ್. ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ವತಿಯಿಂದ ಇಂಥ ಒಂದು ಯೋಜನೆಯನ್ನು ಹೊರತಂದಿದ್ದಾರೆ, ಜೊತೆಗೆ ಉದ್ಯೋಗಾವಕಾಶಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಆಸಕ್ತ ಯುವಕರು ಇದರಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡ್ಕೋಬಹುದು ಅಂತ ಕಾಣಿಸುತ್ತೆ. ಪಡ್ಕೊಳ್ಳಿ, ಅವಕಾಶ ಪಡ್ಕೊಳ್ಳಿ, ಹಾಗೆ ಅವರು ಬೆಳೀಲಿ, ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಸಂಪರ್ಕ ವ್ಯವಸ್ಥೆ ಬಲಗೊಳ್ಳಿ, ಅದರಿಂದ ಜನರಿಗೆ ಒಳ್ಳೇದಾಗಲಿ ಅನ್ನೋದು ಆಶಯ ಚೆನ್ನಾಗೇ ಇದೆ ಸರ್. ಯಶಸ್ವಿ ಆಗಲಿ ಈ ಯೋಜನೆ ಅಂತ ನಾವು ಕೂಡ ಹಾರೈಸ್ತೇವೆ ಸರ್. ಇದುವರೆಗೆ ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ಆಕಾಶವಾಣಿ ಹಾಗೂ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮ್ಮಿಂದ ಕೂಡ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಎಲ್ಲ ಕೇಳುವವರಿಗೆ ಕನೆಕ್ಟ್ ಆಗಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಮ್ಯಾಮ್.
1: ನಮಸ್ಕಾರ.
0: ನಾನು AGM ರಾಜೇಂದ್ರ ಹೊನ್ನಪ್ಪನವರಂತ. ಧನ್ಯವಾದ.
1: ಸರಿ ಸರ್, ನಮಸ್ತೆ. ಧನ್ಯವಾದ.

0: ಅರ್ಚನಾ, ಈಗ ನಾವು ಇವತ್ತು ಮತ್ತೆ ಒಂದೆರಡು ದಿನಗಳಲ್ಲಿ ನಡೆಯುವಂತಹ ಗೀತಗಾಯನ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಟ್ಬಿಡೋಣ ಕೇಳುಗರಿಗೋಸ್ಕರ.
1: ಖಂಡಿತ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ನಾವು ಹೇಳಬೇಕು. ಏನು ಅಂತ ಹೇಳಿದ್ರೆ, ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಅವರ ಆಹ್ವಾನ ಪತ್ರಿಕೆಯನ್ನು ಕಳಿಸಬೇಕು ಅಂತ ಹೇಳಿದ್ರೆ, ಮುಂದಿನ ಗುರುವಾರ, ಈಗ ಉದಾಹರಣೆಗೆ 9ನೇ ತಾರೀಕು ಮುಂದಿನ ಗುರುವಾರ ಆಗುತ್ತೆ.
0: ಹೌದು.
1: ಆ ಗುರುವಾರಕ್ಕಿಂತ ಮುಂಚೆ ನಡೆಯುವಂತಹ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಗಳನ್ನು ಅವರು ನಮ್ಮ ನಿಲಯಕ್ಕೆ ಕಳಿಸಬಹುದು ಅಥವಾ ಇಮೇಲ್ ಮಾಡಬಹುದು. ಅಥವಾ ನಿನ್ನೆ ನಡೆದಿರುವಂತಹ ಕಾರ್ಯಕ್ರಮದ್ದು ಇವತ್ತು ಬಂತು ಅಂತ ಹೇಳಿದ್ರೆ ನಾವು ಅಳವಡಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ವಾರ ಮುಂಚೆನೇ ಅವರು ನಮಗೆ ಕಳಿಸಿದ್ರೆ ನಾವು ಅದನ್ನು ನಮ್ಮ ಆಕಾಶವಾಣಿ ಮುಖಾಂತರ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬಹುದು. ಹಾಗಾಗಿ ಮತ್ತೊಂದು ಸತಿ ಹೇಳೋಣ, ಕಾರ್ಯಕ್ರಮ ನಾಳೆ ನಾಡಿದ್ದು ಭಾನುವಾರ ಸೋಮವಾರ ಹೀಗಿದ್ರೆ ಮಾತ್ರ ಅವ್ರು ನಮಗೆ ಕಳಿಸ್ಕೊಡ್ಬೇಕು.
0: ಬರುವ ಬುಧವಾರದವರೆಗೆ ನಡೆಯುವಂತದನ್ನ
1: ಖಂಡಿತ ಕಳಿಸಬಹುದು.
0: ಮುಂಚಿತವಾಗಿ ನಿಮ್ಮ ಪತ್ರಗಳು, ಆಮಂತ್ರಣ ಪತ್ರಿಕೆಗಳು ನಮ್ಮ ಕೈ ಸೇರಿದ್ರೆ ಒಳಿತು ಅನ್ನೋದನ್ನ ನಾವಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ.
1: ಹೌದು, ಯಾಕಂದ್ರೆ ಈಗಷ್ಟೇ ನಾವು ನೋಡಿದ್ವಲ್ವಾ, ಎರಡು ಆಮಂತ್ರಣ ಪತ್ರಿಕೆಗಳಿದ್ವು, ನಿನ್ನೆ ಕಾರ್ಯಕ್ರಮ ಆಗೋಗ್ಬಿಟ್ಟಿದೆ.

0: ಜುಲೈ 1ನೇ ತಾರೀಕು. ಹಾಗಾಗಿ ಯಾರು ಭಾಗವಹಿಸಬೇಕಾಗಿತ್ತು, ಭಾಗವಹಿಸಬೇಕು ಅಂತ ಅನ್ಕೊಂಡವರು ಅವ್ರ ಕೈಯಲ್ಲಿ ಭಾಗವಹಿಸಕ್ಕಾಗಲಿಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನ ನಮ್ಮೆಲ್ಲ ಕೇಳುಗರ ಜೊತೆ ಹಂಚ್ಕೊಳ್ಬೇಕು ಅಂತ. ನೀವು ಯಾವುದೋ ಗೀತ ಗಾಯನದನ್ನ ಹೇಳ್ತಾ ಇದ್ರಿ.
1: ಹೌದು ಹೌದು, ಇವತ್ತು ಸಂಜೆ ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಗಾನಕೋಗಿಲೆಗಳಾದ ಆಶಾ ಭೋಸ್ಲೆ ಹಾಗೂ ಲತಾ ಮಂಗೇಶ್ಕರ್ ಅವರ ನೆನಪಿಗೋಸ್ಕರ ಜನಪ್ರಿಯ ಚಿತ್ರಗೀತೆಗಳ ಗಾಯನ ಕಾರ್ಯಕ್ರಮ ನಡೀತಾ ಇದೆ. ಅವ್ರು ಯಾರು ಮಾಡ್ತಿದ್ದಾರೆ ಅಂದರೆ ಜನ ಚೈತನ್ಯ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಗಾಯಕ ಗಾಯಕರು ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳ ಸುಮಾರು 45 ಗೀತೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಗಾಯಕರಿಗೆ ಗಾನ ಚೈತನ್ಯ ಪ್ರಶಸ್ತಿ ಕೂಡ ನೀಡಲಾಗ್ತಾ ಇದೆ. ಹಾಗಾಗಿ ಆಸಕ್ತರು ಈ ಗೀತ ಗಾಯನ ಕಾರ್ಯಕ್ರಮಕ್ಕೆ ಹೋಗಬಹುದು. ಮತ್ತೊಂದು ಗೀತ ಗಾಯನ ಕಾರ್ಯಕ್ರಮ ನಾಳೆ ಕೂಡ ನಡೀತಾ ಇದೆ. ಅದು ಯಾವುದಪ್ಪ ಆಗುತ್ತಾ?
0: ಎಲ್ಲಿ ನಡೀತಾ ಇದೆ?
1: ಅದು ನಡೀತಾ ಇರೋದು ನಗರದ ಕೇಬ್ಲಿನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ಎಲ್ಲಿ ಅಂತಂದ್ರೆ ನಾಳೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕಿರುರಂಗ ಮಂದಿರದಲ್ಲಿ ನಡೀತಾ ಇದೆ. ಮೈಸೂರಿನವರು ಎಲ್ರಿಗೂ ಕಿರುರಂಗ ಮಂದಿರ ಚಿರಪರಿಚಿತ. ಹಾಗಾಗಿ ಸಮಯ ಅವರು ಬಿಡುವು ಮಾಡಿಕೊಂಡು ನಾಳೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಗಾಯನ ಕಾರ್ಯಕ್ರಮ ರಸದೌತಣ
0: ಸಂಜೆ ಸಂಗೀತ ಸಂಜೆ ಆಗಿ ಕಳೀಬಹುದು,
1: ಕಳೀರಿ. ಅದ್ ಯಾರು ನಡೆಸ್ಕೊಡ್ತಿದ್ದಾರೆ ಅಂತ ಈಗಾಗಲೇ ಹೇಳಿದ್ದೀನಿ, ಕೇವ್ಲಿನ್ ಚಾರಿಟಬಲ್ ಟ್ರಸ್ಟ್. ವಿಶೇಷ ಏನು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ 5 ಮಕ್ಕಳು ಹಾಗೂ 5 ವಿವಿಧ ಕ್ಷೇತ್ರಗಳ ವೈದ್ಯರು 30 ಹಾಡುಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರಂತೆ. ಇದು ಮತ್ತೊಂದು
0: ವಿಶೇಷ,
1: ಮಕ್ಕಳು ಮತ್ತು ವೈದ್ಯರ ಜೋಡಿ ಅಲ್ವಾ?
0: ಹೌದು, ಈಗಷ್ಟೇ ವೈದ್ಯರ ದಿನಾಚರಣೆ ಬೇರೆ ಆಚರಣೆ ಮಾಡಿ ಬಂದಿದ್ದೀವಿ, ಮುಗೀತು
1: ನೋಡಿ, ಬಹುಶಃ ಅದ ಕಾರಣ ಅಂತ ಅನ್ಸತ್ತೆ. ಇರ್ಲಿ, ಕಾರಣ ಏನೇ ಇರ್ಲಿ, ಕಾರ್ಯಕ್ರಮದ ಸವಿಯನ್ನ ನೀವು ಸವಿಬೇಕು ಅಂತಂದ್ರೆ ನಾಳೆ ಸಂಜೆ ಅಲ್ಲಿ ಹಾಜರಾಗಬೇಕಾಗುತ್ತೆ.
0: ಖಂಡಿತ ಖಂಡಿತ. ಈಗ ಯಾವ ಹಾಡನ್ನ ಕೇಳಿಸ್ತಿದ್ದೀರಾ?
1: ಈಗ ವಂಶಿ ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ.

0: ಇಷ್ಟು ಒಳ್ಳೆಯ ಹಾಡನ್ನು ಕೇಳ್ತಾ ಇದ್ದೀವಿ. ಭುವನವೇ ಗಗನವೇ ಅನ್ನುವಂತಹ ಅರ್ಥವನ್ನು ಹೊಂದಿರೋ ಗಗನದ ವೈಶಾಲ್ಯವನ್ನು, ಭುವನದ ವಿಸ್ತಾರವನ್ನು ನಾವಿಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಸವಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟು ಜ್ಞಾನಾರ್ಜನೆ ಇರಬೇಕು. ಜ್ಞಾನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಾಲೇಜಿಗೆ ಸೇರಬೇಕು. ಕಾಲೇಜಿಗೆ ಸೇರಬೇಕು ಅಂತ ಹೇಳಿದ್ರೆ ಕೆಲವೊಮ್ಮೆ ದೂರದ ಕಾಲೇಜಿಗೆ ಸೇರೋದಕ್ಕೆ ವಿದ್ಯಾರ್ಥಿ ನಿಲಯಗಳು ಬೇಕಾಗತ್ತೆ. ಇಲ್ಲಿ ಅದೇ ಥರದ ಒಂದು ಮಾಹಿತಿ ಇದೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಅಂತ ಮೈಸೂರಿನ ಡಿಸ್ಟ್ರಿಕ್ಟ್ ಆಫೀಸರ್ ಆದಂತಹ ರಾಘವೇಂದ್ರ KGS ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮಸ್ತೆ ಹೇಳೋಣ, ಬನ್ನಿ ಸರ್. ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್, ಕಾರ್ಯಕ್ರಮಕ್ಕೆ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ.
0: ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿದಿರಾ ಮೆಟ್ರಿಕ್ ನಂತರದ್ದು, ಯಾರೆಲ್ಲ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಸರ್?
1: ಮೇಡಮ್, 2026-27 ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಂದ್ರೆ ಈಗಾಗಲೇ PUC, ಡಿಪ್ಲೊಮಾ, ಐಟಿಐಗಳಿಗೆ ನಾವು ಅರ್ಜಿ ಆಹ್ವಾನಿಸಿ ಮತ್ತೆ ಮಕ್ಕಳಿಗೆ ಹಾಸ್ಟೆಲ್ಗೆ ಸೇರಿಸಿಕೊಂಡಿದ್ದೇವೆ. ಇದ್ರ ಕುರಿತಾಗಿ ತಮ್ಮ ಜೊತೆ ಮಾತಾಡಿದಾಯ್ತು. ಈಗ ಮೆಟ್ರಿಕ್ ನಂತರದಲ್ಲೇ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ, ಅಂದ್ರೆ ಸಾಮಾನ್ಯ ಪದವಿ ಕೋರ್ಸಿನ BSc, BA, BCOM, ಇತರೆ ಪದವಿ ಕೋರ್ಸಿನ ಏನು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ನಾವು ಪ್ರವೇಶ ಕಲ್ಪಿಸಲು ನಾವು ಕಾಲಾನುಕ್ರಮಣಿಕೆ ನಿಗದಿಪಡಿಸಿದೀವಿ ಮೇಡಮ್. ಅದರ ಪ್ರಕಾರ ನಾವು ಹೊಸ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಲು ನಾವು ಪ್ರಾರಂಭವಾದ ದಿನಾಂಕ 30/6/2026. ಹೊಸ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30/6/2026. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/2026. ಅದೇ ರೀತಿ ನಮ್ಮ ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣಾಧಿಕಾರಿಗಳ ಹಂತದಲ್ಲಿ ಅವರು ಪರಿಶೀಲನೆ ಮಾಡ್ತಾರೆ. ಅದು 23/7/2026. ತಾಲೂಕು ಸಮಿತಿಯ ಮೂಲಕ ನಮ್ಮ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ನಾವು 27/7/2026 ಅಂತ ಆಯ್ಕೆ ಪಟ್ಟಿಯನ್ನ ನಾವು ಪ್ರಕಟಣೆ ಮಾಡ್ತೀವಿ. ಆಯ್ಕೆ ಆದಂತ ಎಲ್ಲಾ ವಿದ್ಯಾರ್ಥಿಗಳು 37/2026 ನಮ್ಮ ಹೊಸ ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಪಡೆಯಬಹುದು.
0: ಸರಿ ಸರ್, ಸರಿ.
1: ಇನ್ನೊಂದ್ ಸರ್ತಿ ರಿಪೀಟ್ ಮಾಡ್ಲಾ ಮೇಡಮ್?
0: ಸರ್ ಹೇಳಿ ಹೇಳಿ.
1: ಹೊಸ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 30/6/2026. ಹೊಸ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/2026. ಅರ್ಜಿಗಳು ತಾಲೂಕು ಹಂತದಲ್ಲಿ ಪರಿಶೀಲನೆ 23/7/2026. ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆ 27/7/2026. ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ 30/7/2026. ಈ ವಿದ್ಯಾರ್ಥಿಗಳಿಗೆ ಅವರಿಗೆ SHP ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ ಅವರು ಯಾವುದೇ ಸೈಬರ್ ಸೆಂಟರ್ ಆಗ್ಲಿ, ತಮ್ಮ ಕಂಪ್ಯೂಟರ್ ಅಲ್ಲಾಗ್ಲಿ, ಲ್ಯಾಪ್ಟಾಪ್ ಅಲ್ಲಾಗಿ ಕುಳಿತುಕೊಂಡು ತಾವು ಅಪ್ಲಿಕೇಶನ್ ಹಾಕಬಹುದು. ಅಥವಾ ಅವ್ರಿಗೆ ಯಾವುದೇ ರೀತಿ ತೊಂದರೆ ಹಾಕಲು ಇದ್ರೆ ನಮ್ಮ ಕಚೇರಿ ಅಂತಂದ್ರೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ, ಎಲ್ಲಾ ತಾಲೂಕದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಇದಾವೆ. ಆ ಕಚೇರಿಗಳಿಗೆ ಅವರು ಭೇಟಿ ನೀಡಿ ಅವರು ಕೂಡ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಅವರಿಗೆ ಅಪ್ಲಿಕೇಶನ್ ಹಾಕಲು ಸಹಕಾರ ಮಾಡ್ತಾರೆ. ನಮ್ಗೆ ಮೈಸೂರಲ್ಲಿ ಮಿನಿ ವಿಧಾನಸೌಧ ನಜರಾಬಾದ್ ರೂಮ್ 216 ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ. ಏನೇ ತೊಂದರೆ ಇದ್ರು ಮೈಸೂರಲ್ಲಿ ಅಲ್ಲಿ ಸಂಪರ್ಕಿಸಬಹುದು. ಇತರೆ ಬೇರೆ ಎಲ್ಲಾ ತಾಲೂಕುಗಳಲ್ಲಿ ತಾಲೂಕು ಹಿಂದುಳಿದವರುಗಳ ಕಲ್ಯಾಣಾಧಿಕಾರಿ ಕಚೇರಿ ಅಂತಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಅವ್ರಿಗೆ ಎಲ್ಲಿದೆ ಅಂತ. ಆ ಆಫೀಸಿಗೆ ಅವ್ರು ಭೇಟಿ ನೀಡಿದ್ರೆ ಅವರಿಗೆ ಅಪ್ಲಿಕೇಶನ್ ಹಾಕಲು ಸಾಕು.

0: ನೀಡ್ತಾರೆ.
1: ಖಂಡಿತ ಸರ್, ನಿಜಕ್ಕೂ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದೀರಾ, ವಿದ್ಯಾರ್ಥಿ ನಿಲಯಗಳನ್ನ ಮಾಡಿಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳಿಸ್ತಾ ಇದ್ದೀರಾ ಇಲಾಖೆ ವತಿಯಿಂದ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ.
0: ನಮಸ್ತೆ, ಥ್ಯಾಂಕ್ ಯು ಮೇಡಮ್ ತಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ.
1: ಧನ್ಯವಾದಗಳು ಸರ್, ನಮಸ್ತೆ. ಕೇಳುಗರೆ, ಈ ಥರ ಎಷ್ಟೆಲ್ಲ ಇಲಾಖೆಗಳು ವಿದ್ಯಾರ್ಥಿಗಳಿಗೆ ಬೇರೆಲ್ಲ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ, ಮತ್ತೆ ಏನದು ಒಂದ್ ರೀತಿನಲ್ಲಿ ಕಾಲೇಜಿಗೆ ಹೋಗಿ ಅವ್ರು ತಮ್ಮ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸಹಾಯ ಮಾಡ್ತಾ ಇದ್ದಾರೆ. ಎಂತ ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ವಾ ಚಂದನ?
2: ಹೌದು ಹೌದು. ಅದೇ ರೀತಿ ಒಂದು ಇಲ್ಲಿ ಡಿಪ್ಲೊಮೋ ಪ್ರವೇಶಕ್ಕೆ ಅರ್ಜಿಯನ್ನ ಕೂಡ ಕರೆದಿದ್ದಾರೆ, ಅದನ್ನು ಕೂಡ ಗಮನಿಸೋಣ. ಏನು ಅಂತಂದ್ರೆ CPC ಪಾಲಿಟೆಕ್ನಿಕ್ ಕಾಲೇಜ್ ಮೈಸೂರಿನಲ್ಲಿ ಇದೆ, ಅದೆಲ್ಲರಿಗೂ ಗೊತ್ತೇ ಇದೆ. 2026-27 ಸಾಲಿನಲ್ಲಿ ಡಿಪ್ಲೊಮೋ ಕೋರ್ಸ್ ಪ್ರವೇಶಕ್ಕೆ ಆನ್ಲೈನ್ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಆಫ್ಲೈನ್ ಮುಖಾಂತರ ಅಂದ್ರೆ ಕಾಲೇಜ್ಗೆ ಹೋಗಿ ನೀವು ಮಾಹಿತಿ ಪಡ್ಕೊಂಡು ಅಲ್ಲಿ ನೀವು ಹೆಚ್ಚಿನ ಇದನ್ನ ಮಾಹಿತಿಯನ್ನ ಪಡ್ಕೋಬೇಕಾಗತ್ತೆ. ಯಾವ್ದ್ಯಾವ್ದೆಲ್ಲ ಕೋರ್ಸ್ಗಳು ಅಂತಂದ್ರೆ ಯಾವ್ದೆಲ್ಲ ಯಾರು ಸೇರ್ಕೋಬಹುದು ಅಂತಂದ್ರೆ ITI PUC ತಾಂತ್ರಿಕ ವಿಷಯ ಅಥವಾ ವಿಜ್ಞಾನದ ವಿಷಯದಲ್ಲಿ ಉತ್ತೀರ್ಣರಾದವರು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ಗೆ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶವನ್ನು ಪಡಿಬಹುದು. ಅದಕ್ಕೆ July 11 ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಆಗಿರುತ್ತೆ. July 11 ಕಡೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ. ಅಷ್ಟರೊಳಗಾಗಿ ನೀವು ಕಾಲೇಜ್ಗೆ ಹೋಗಿ ಮಾಹಿತಿ ಪಡ್ಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಕೊಡಬಹುದು. ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತಂದರೆ ಫೋನ್ ಸಂಖ್ಯೆ ಹೇಳ್ತೀನಿ, ಗುರ್ತು ಮಾಡ್ಕೊಳ್ಳಿ, 2958-5852. ಮತ್ತೊಮ್ಮೆ 2958-5852. ಮೈಸೂರಿನ STT ಕೋಡ್ 0821.
1: ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಇಟ್ಕೊಂಡಿದ್ದೀರಾ?
2: ಯಾವುದಪ್ಪ? ಹಾಂ ಹಾಂ, ಬರುವ July 6 ಬೆಳಗ್ಗೆ 9:30 ಮೈಸೂರಿನ ರೈಲ್ವೆ ನಿಲ್ದಾಣದ ಮುಂಭಾಗ ಇರುವಂಥ ವೃತ್ತದಲ್ಲಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಯಾರ ವತಿಯಿಂದ? ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯಸ್ಮರಣೆ ದಿನದ ಅಂಗವಾಗಿ ಇದನ್ನ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ.
1: ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬಹುದು ಅಂತ ಹೇಳಿ ನಾವು ಹೇಳೋಣ. ನೋಡಿ, ಮಾತಾಡ್ತಾ ಆಡ್ತಾ ಕಾರ್ಯಕ್ರಮದ ಕಡೆಗೆ ಬಂದ್ಬಿಟ್ವಿ ಚಂದನ,
2: ಆಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಅರ್ಚನಾ.
1: ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಈ ಒಂದು ಸಣ್ಣ ಮಾಹಿತಿಯೊಂದಿಗೆ ಕೊನೆ ಮಾಡಿಬಿಡೋಣ. ದೇವುಡು ಅವರ ಮಹಾಬ್ರಾಹ್ಮಣ ಅನ್ನುವಂತಹ ಕೃತಿಯ ವಾಚನ ವ್ಯಾಖ್ಯಾನ ಉಪನ್ಯಾಸ ಕಾರ್ಯಕ್ರಮ ಇದೇ 5ನೇ ತಾರೀಕು ಭಾನುವಾರದಿಂದ 11ನೇ ತಾರೀಕು ಶನಿವಾರದವರೆಗೆ ನಾದಬ್ರಹ್ಮ ಸಭಾಂಗಣ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆ ಮೈಸೂರು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಇದರಲ್ಲೂ ಕೂಡ ವ್ಯಾಖ್ಯಾನ ವಾಚನ ಉಪನ್ಯಾಸವನ್ನು ಕೇಳಬಹುದು ನಮ್ಮ ಕೇಳುಗರು ಅಂತ ಹೇಳೋಣ.
2: ಹೌದು, ಆಸಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು
1: ಕಾರ್ಯಕ್ರಮದ ಆಸ್ವಾದವನ್ನು
2: ಆಸ್ವಾದಿಸಬಹುದು
1: ಖಂಡಿತ.
2: ಹಾಗಾದರೆ ಕೇಳಿದ್ರಲ್ಲ ಕೇಳಿದ್ರೆ, ಇದಿಷ್ಟು ಮಾಹಿತಿಗಳನ್ನು ನಾವು ಇಂದಿನ ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನೀಡಿದ್ವಿ. ಮತ್ತು ನೀವು ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನು ಪಡ್ಕೋಬೇಕು ಅಂದರೆ ಮುಂದಿನ ಗುರುವಾರ ಇದೇ ಸಮಯಕ್ಕೆ ಅಂದರೆ 11:00-12:00 FM 100.6 ಕೇಳ್ತಾ ಇರಿ ಅಂತ ಹೇಳ್ತಾ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ ಹೇಳಿಬಿಡೋಣ ಅರ್ಚನಾ.
1: ಖಂಡಿತ, ನಮಸ್ಕಾರಗಳು.

0: ಇದುವರೆಗೆ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ನಡೆಯುವ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣದ ಕ್ರಷರ್ ಒಂದರಲ್ಲಿ ಇಂದು ಬೆಳಗ್ಗೆ 7:30 ಬಂಡೆ ಕುಸಿದ ಪರಿಣಾಮ ಅಸ್ಸಾಂ ಹಾಗೂ ಬಿಹಾರ್ ಮೂಲದ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದು 5ರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಹಾರ ಕಾರ್ಯಾಚರಣೆಯೊಂದಿಗೆ ತನಿಖೆ ಆರಂಭಿಸಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ಮೆಡಿಕಲ್ ಕಾಲೇಜ್ಗೆ ಶವಗಳನ್ನು ರವಾನಿಸಿದ್ದಾರೆ. ಮಂಗಳೂರಿನ ನಾಗೂರಿಯಲ್ಲಿ ಆವರಣಗೋಡೆ ಮನೆ ಮೇಲೆ ಕುಸಿದ ಪರಿಣಾಮ ಇಬ್ಬರು ಮಕ್ಕಳು ಸೇರಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಪಣಿಯೂರಿನ ಶಾಂತ, ಬಿಹಾರ್ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಕಟಿಯಾ ತಾಲೂಕಿನ ರುದ್ರಪುರ ಗ್ರಾಮದ ಬಾಲಕಿಯರಾದ ಅನಾಮಿಕಾ ಹಾಗೂ ತನು ಚೌರಾಸಿಯಾ ಮೃತಪಟ್ಟಿದ್ದು ಕೆಲವರಿಗೆ ಗಾಯಗಳಾಗಿವೆ ಎಂದು ವರದಿ ತಿಳಿಸಿದೆ. ಕಾಡು ಔಡಲ ಬೀಜ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಸಂಭವಿಸಿದೆ. 2, 3 ಹಾಗೂ 4ನೇ ತರಗತಿಯ 18 ಬಾಲಕಿಯರು 9 ಬಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಕ್ಕಳನ್ನು ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಡಿಪಿಐ ಪರಿಶೀಲಿಸಿದ್ದಾರೆ. ವಚನ ಪಿತಾಮಹ ಡಾ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನವೆಂದು ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಫಗು ಹಳಕಟ್ಟಿ ಅವರ ಜಯಂತಿಯಂದು ಗೌರವ ನಮನ ಸಲ್ಲಿಸಿದ್ದಾರೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ದಾರಿದೀಪಗಳು. ಅಂತಹ ದಾರಿದೀಪಗಳನ್ನು ನಮಗೆ ದಕ್ಕಿಸಿಕೊಟ್ಟ ಫಗು ಹಳಕಟ್ಟಿ ಅವರ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯ ಎಂದಿದ್ದಾರೆ. ಆಕಾಶವಾಣಿ ತನ್ನ ಬ್ರಾಡ್ಕಾಸ್ಟಿಂಗ್ ಹೌಸ್ ಫೋಟೋ ಗ್ಯಾಲರಿ ಸ್ವರ ಪ್ರೇರಣಾ ವಿಥಿಕಾವನ್ನು ಹೊಸದಿಲ್ಲಿಯ ಆಕಾಶವಾಣಿ ಭವನದ ರಂಗಭವನ ಸಭಾಂಗಣದಲ್ಲಿ ಅನಾವರಣಗೊಳಿಸಿದೆ. ಛಾಯಾಚಿತ್ರ ಗ್ಯಾಲರಿಯನ್ನು ಬಾನ್ಸುರಿ ಕಲಾವಿದ ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉದ್ಘಾಟಿಸಿದರು. ಫೋಟೋ ಗ್ಯಾಲರಿಯಲ್ಲಿ ಭಾರತರತ್ನ ಪುರಸ್ಕೃತ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ಕರ್ ಹಾಗೂ ಪಂಡಿತ್ ಭೂಪೇನ್ ಹಜಾರಿಕಾ ಅವರ ಅಪರೂಪದ ಚಿತ್ರಗಳಿವೆ. ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ವನ ಮಹೋತ್ಸವ ಮರಗಳ ಮಹತ್ವ ಮತ್ತು ಹಸಿರು ಭೂಗ್ರಹಕ್ಕಾಗಿ ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತದೆ. ಸಸಿಗಳನ್ನು ನೆಟ್ಟು ಸಂರಕ್ಷಿಸುವ ಮೂಲಕ ಆರೋಗ್ಯಕರ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭೂಮಿಯಲ್ಲಿ ಭವಿಷ್ಯಕ್ಕಾಗಿ ಹೂಡಿಕೆ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿದೆ. ಕೇಂದ್ರ ಪುರಸ್ಕೃತ ನೂತನ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಕಾಯ್ದೆ 2025 ನಿನ್ನೆಯಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ಹೊಸ ಯೋಜನೆ ಅಡಿ ರಾಷ್ಟೀಯ ಸರಾಸರಿ ಕೂಲಿ 327 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ನಿನ್ನೆ ಜುಲೈ 1ರಿಂದ ಈ ದರ ಅನ್ವಯವಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ, ವಿಬಿ ಜಿರಾಮ್ಜಿ ಯೋಜನೆ ಜಾರಿಗೆ ಕೆಲ ಬದಲಾವಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು.
2: ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40% ಹಣ ಬಿಡುಗಡೆ ಮಾಡಿದ್ರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಅನ್ನುವಂತ ಒಂದು ನಿಯಮ ರೂಪಿಸಿದ್ದಿದೆ. ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲಾ ತೊಂದರೆಗಳಿದ್ರು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ತಿಳಿಸಿದ್ದೇವೆ. ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
1: ರಾಜ್ಯದ ಕರಾವಳಿ ಭಾಗಕ್ಕೆ ಇಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಭಾರೀ ಗಾಳಿಯೊಂದಿಗೆ ರಭಸದ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
3: ಆಕಾಶವಾಣಿ ವನಿತಾ ವಿಹಾರ.

0: ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾಸ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ವಿಜಯಪುರ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರು. ಇವರು ವಿಜಯಪುರದ ನಿವೃತ್ತ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿದವು. ಇವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಕನ್ನಡದಿಂದ ಮರಾಠಿಗೆ ಸುಮಾರು 23 ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾಧವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ ತಮ್ಮನ್ನ ತಾವು ಸಾಮಾಜಿಕ ಕಾರ್ಯಗಳಲ್ಲಿ, ಉದಾಹರಣೆಗೆ ಶಾಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನ ಎಲೆಮರೆಕಾಯಿಯಾಗಿ ಮಾಡ್ತಾ ಇದ್ದಾರೆ. ಅವರ ಒಂದು ಸಮಾಜ ಸೇವೆ ಯಾವ ರೀತಿ ಇದೆ, ಅವರ ಅನುಭವ ಅವರಿಂದಲೇ ನಾವು ಕೇಳಿ ತಿಳಿದೋಣಂತೆ. ನಮಸ್ಕಾರ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ.
2: ನಮಸ್ಕಾರ.
1: ತಾವು ಮೂಲತಃ ಎಲ್ಲಿಯವರು?
2: ಮೂಲತಃ ನಾವು ಕರ್ನಾಟಕದವ್ರೆ, ಆದರೆ ನಮ್ ತಂದೆಯವರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಡಿಫೆನ್ಸ್ ನಾಗ ಇದ್ದಿದ್ರಿಂದ ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅವ್ರದ್ದು. ನಾವು ಪ್ರೈಮರಿ ಎಜುಕೇಶನ್ ನಮ್ದು ಮಧ್ಯಪ್ರದೇಶನಾಗ ಜಬಲ್ಪುರ್ನಾಗ ಆಗ್ಯದ, ಎಲ್ಲ ಮಹಾರಾಷ್ಟ್ರನಾಗ ನಮ್ಮ ಎಜುಕೇಶನ್.
1: ಮತ್ತೆ ಇಲ್ಲಿ ನೀವು ವಿಜಯಪುರಕ್ಕೆ ಹೇಗೆ ಬಂದ್ರಿ? ಇಲ್ಲಿ
2: ನನ್ನ ಮದುವೆ ಇಲ್ಲೇ ವಿಜಯಪುರ್ನಾಗ ಡಾಕ್ಟರ್ ಸಾವಳಗಿ ಅಂತ ಅನೆಸ್ಥೀಶಿಯಾಲಜಿಸ್ಟ್ ಇದ್ದಾರೆ, ಮಾವನವರು ಡಾಕ್ಟರ್ ಇದ್ರು. ಅವ್ರು ರಾಘವೇಂದ್ರ ಸಾವಳಿಗೆ ಅವ್ರ ಜೋಡಿ ನಂದು 1982 ಮದುವೆ ಆದಾಗ ನಾ ಇಲ್ಲಿ ಬಂದೆ.
1: ಮತ್ತೆ ತಮ್ಮ ವೃತ್ತಿ ಎಲ್ಲಿ, ಮಹಾರಾಷ್ಟ್ರ ಪುಣೆದಿಂದನೇ ಪ್ರಾರಂಭವಾಯ್ತು ಅಥವಾ ಇಲ್ಲಿ ಬಂದ ಮೇಲೆ ತಾವು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು?
2: ನಂದು ನಾ ಪೇಪರ್ ಕೊಟ್ಟೆ ಆಮೇಲೆ ಮದುವೆನೇ ಆಗಿ ಹೋಗ್ಬಿಟ್ಟು ಅಂತ ನನ್ನ ಕರಿಯರ್ ಶುರು ಆಗಿದ್ದು ವಿಜಯಪುರ್ನಾಗೆ ಶುರು ಆಗಿ. ನಾ ಬಾರ್ ಕೌನ್ಸಿಲ್ ಮೆಂಬರ್ ರಿಜಿಸ್ಟ್ರೇಷನ್ ನನ್ನ ಸನದ್ ಅದು ನಾ ಕರ್ನಾಟಕನಾಗೆ ತಗೊಂಡಿನಿ.
1: ಮತ್ತೆ ಇಲ್ಲಿ ಯಾವ ವರ್ಷ ನೀವು ವೃತ್ತಿಯನ್ನ ಪ್ರಾರಂಭಿಸಿದ್ರಿ ತಮ್ದು?
2: ವೃತ್ತಿ 1982 ಮದ್ವೆ ಆದ್ಮೇಲೆ 92 ನಾನು ಸನತ್ ತಗೊಂಡೇನಿ. 2001-2011 ನಾವು ವಿಜಯಪುರ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಾಗ ಆಸ್ ಅ ಲೇಡಿ ಮೆಂಬರ್ ಅಂತ ಕೆಲಸ ಮಾಡಿದ್ದೇನೆ.
1: ಎಷ್ಟು ವರ್ಷಗಳವರೆಗೆ ತಾವು ಸೇವೆಯನ್ನ ಮಾಡಿದ್ರಿ ಇಲ್ಲಿ?
2: 2001-2011 ಏಪ್ರಿಲ್ ವರೆಗೆ.
1: ಮತ್ತೆ ವೃತ್ತಿಯನ್ನ ತಾವು ವಿಆರ್ಎಸ್ ತಗೊಂಡ್ರಿ ಅಂತ ಕೇಳ್ಪಟ್ಟೆ ನಾನು, ಇದು ಯಾಕೆ ತಗೊಂಡ್ರಿ ಅಂತ ಕೇಳ್ಬೋದಲ್ಲ.
2: ವಿಆರ್ಎಸ್ ಅಂತ ಇದು ಜಾಬ್ ಎವ್ರಿ ಕಾಂಟ್ರಾಕ್ಟ್ ಜಾಬ್ ಇರ್ತದೆ. ಎವ್ರಿ 5 ಇದ್ರು ನೀವು ಹ್ಯಾವ್ ಟು ಅಗೇನ್ ಗಿವ್ ಎನ್ ಎಕ್ಸಾಮ್ ಇಂಟರ್ವ್ಯೂ, ಅಗೇನ್ ಸೆಲೆಕ್ಷನ್ ಬೋರ್ಡ್ ನಾಗ ಹೋಗ್ಬೇಕು. ಹಿಂಗ ಇಟ್ ಈಸ್ ಅ ಪ್ರೊಸೀಜರ್. ಥರ್ಡ್ ಟೈಮ್ ಐ ಡಿಂಟ್ ವೆಂಚರ್ ಇನ್ ಟು ಇಟ್ ಬಿಕಾಸ್ ಮೈ ಫ್ಯಾಮಿಲಿ ನೀಡೆಡ್.
1: ಮತ್ತೆ ತಾವು ವಕೀಲ ವೃತ್ತಿಯನ್ನ ಪ್ರಾರಂಭಿಸಲಿಲ್ವಾ?
2: ಇಲ್ಲ, ಆಮೇಲೆ ನಾನು ಟೋಟಲಿ ಆಧ್ಯಾತ್ಮ ಫೀಲ್ಡ್ ಮತ್ತು ಸಾಮಾಜಿಕ ಸೇವಾ ಮಾಡ್ಲಿಕ್ಕಂತ.
1: ಯಾವ ವರ್ಷದಿಂದ ತಾವು ಈ ಆಧ್ಯಾತ್ಮ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರಿ?
2: 2008 ನಂದು ಫಸ್ಟ್ ಪುಸ್ತಕ ಅಂತ ಹರಿಕಥಾಮೃತ ಸಾರ್ ಅಂತ ಜಗನ್ನಾಥ ದಾಸರದ್ದು, ದಟ್ ವಾಸ್ ಮೈ ಫಸ್ಟ್ ಬುಕ್. ಈಗ ಲಾಸ್ಟ್ ಇಯರ್ 23rd ಬುಕ್ ವಾಸ್ ಭಾಗ್ಯನಗರ್ನಾಗ ಸ್ವಾಮಿಗಳದ್ದು ಚಾತುರ್ಮಾಸ ಆತು, ಅವಾಗ ನಂದೆಲ್ಲ 23rd ಬುಕ್ ಪಬ್ಲಿಷ್ ಆಗಿದೆ.
1: ಅಂದ್ರೆ ಒಟ್ಟಾರೆ ತಾವು ಹೇಳೋ ಪ್ರಕಾರ 23ನೇ ಪುಸ್ತಕ ಬಿಡುಗಡೆ ಆಯ್ತು. ಇನ್ನು ಏನಾದ್ರೂ ಬರಿಬೇಕು ಅನ್ನೋ ಹಂಬಲ ಇದೇನ ತಮ್ಗೆ?
2: ಇಚ್ಛಾ ಇದೆ, ಭಗವಂತ ಅದ್ ನೆರವೇರಿಸ್ಬೇಕಿಷ್ಟೇ.
1: ಮತ್ತೆ ಇನ್ನೊಂದು ಆಗ್ಲೇ ತಾವು ಹೇಳ್ತಾ ಇದ್ರಿ ಮೇಡಮ್, ಈಗ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮಹಿಳಾ ಸಂಘದ ವಿಜಯಪುರ ಜಿಲ್ಲೆಗೆ ತಾವು ಅಧ್ಯಕ್ಷರಾಗಿನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿ, ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ತಾವು ಮಾಡುವಂತ ಕಾರ್ಯಗಳು ಏನು ಅನ್ನೋದು ಸ್ವಲ್ಪ ತಿಳಿಸಿಕೊಡ್ತೀರಾ?
2: ಮಹಿಳೆಯರಿಗೆ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗ್ತದೆ. ಈಗ ಬಹಳ ತುಟ್ಟಿ ಇನ್ಫ್ಲೇಷನ್ ಭಯಂಕರ ಇದ್ರಿಂದ ಬರೇ ಗಂಡ್ಸ್ ಒಬ್ಬನ ಗಳಿಕೆ ಮೇಲೆ ಮನಿ ನಡೆಯೋದಿಲ್ಲ,
1: ಕುಟುಂಬ ನಡೆಯೋದಿಲ್ಲ.
2: ಕುಟುಂಬ ವ್ಯವಸ್ಥಾಕ ಮಹಿಳೆಯರು ಮನ್ಯಾಗ ಕೂತಿ ಹೆಂಗ್ ಅರ್ನ್ ಮಾಡ್ಬೇಕು, ಅದ್ರ ಸಲುವಾಗ ಅವ್ರಿಗೆ ಹೊಲ್ ಮಷಿನ್ ಪ್ಯೂರ್ಲಿ ಲೋ ಅಂದ್ರ ಎಕಾನಮಿಕಲಿ ಬ್ಯಾಕ್ವರ್ಡ್ ಹೆಂಗ್ಸರ್ಗೆ ಸ್ವಿಂಗ್ ಮಷಿನ್ಸ್ ಕೊಡೋದು, ಅವ್ರಿಗೆ ಎಂಬ್ರಾಯ್ಡರಿ ಕಲ್ಸೋದು, ಈಗ ಅಲ್ಲಿ ಕಡೆ ಬ್ಲೌಸ್ ಮೇಲೆ ಎಲ್ಲಾ ಕಡೆ
1: ವರ್ಕ್
2: ಅದನ್ನ ಕಲ್ಸೋದು, ಆಮೇಲೆ ಅವ್ರಿಗೆ ಏನಾರ ಅವ್ರ ಗರ್ಭತಿ ಮಸಾಲೆ ಮಾಡೋದು, ಚಟ್ನಿ ಪುಡಿ ಅದು, ಅವ್ರಿಗೆ ಆರ್ಥಿಕ ದಹನ ಅವ್ರದ್ದು ಎಕನಾಮಿಕಲ್ ಬ್ಯಾಕ್ವರ್ಡ್ ಅಂತ ಇದು ಕಾರ್ಡನು ಮಾಡ್ಕೊಡ್ಸೋದು, ಆಮೇಲೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನಾದ ಕಾರ್ಡ್ ಮಾಡ್ಕೊಡೋದು, ಆಮೇಲೆ ಪ್ಯಾನ್ ಕಾರ್ಡ್ ಇದು ಕಂಪಲ್ಸರಿ.

0: ಇಂಥವೆಲ್ಲ ಹಲವಾರು ಕೆಲಸ ನಾವು ಮಾಡ್ತೀವಿ.
1: ಈಗ ಆಗ್ಲೇ ತಾವು ಹೇಳಿದ್ರಿ ಮೇಡಮ್, ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಕೊಡ್ತೇನೆ ಅಂತ ಹೇಳಿ, ಮಹಿಳೆಯರಿಗೆ ಏನೇನು ಸವಲತ್ತುಗಳು ತಿಳಿಸಿಕೊಡ್ತೀರ? ಒಂದಿಷ್ಟು
0: 5 ಲಕ್ಷ ತನ ಅವ್ರಿಗೆ ಬೇಕಾದ ನಿಮಗೆ 1 ವರ್ಷಕ್ಕೆ, ಲೈಫ್ ಲಾಂಗ್ ಅಲ್ಲ, ಈ 1 ವರ್ಷನಾಗ ನಿಮಗೆ ಏನೇ 5 ಲಕ್ಷ ತನ ನಿಮಗೆ ಏನೇ ನಿಮಗೆ ಜಡ್ ಆದ್ರೂ ಸಹಿತ ಅದು ಗೌರ್ಮೆಂಟ್ ಅದಕ್ಕೆ ಪೇ ಬ್ಯಾಕ್ ಮಾಡ್ತದ. ಎಲ್ಲೇ ಯಾವ ಹಾಸ್ಪಿಟಲ್ನಾಗ ಆಯುಷ್ಮಾನ್ ಕಾರ್ಡ್ ನಡೀತದ ಅಲ್ಲಿ ಹೋದ್ರಂತ ಕ್ಯಾಶ್ಲೆಸ್ ಅನ್ನ
1: ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನು ತಗೋಬಹುದು. ಅದು ನಿಮ್ದು
0: ನೀವು ಕಾರ್ಡ್ ತೋರಿಸಿದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗ್ತದೆ,
1: ಟ್ರೀಟ್ಮೆಂಟ್ ಸಿಗುತ್ತೆ ಅಂತೀರಿ.
0: ಪ್ರೈವೇಟ್ ಹಾಸ್ಪಿಟಲ್ನಾಗ ಕೆಲವೊಬ್ರು ಅದನ್ನು ಅದರ ಜೋಡಿ ಟೈಪ್ ಮಾಡ್ಕೊಂಡಾರ, ಅಲ್ಲೂ ನೀವು ಹೋದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ.
1: ಈಗ ತಾವು ಸುಮಾರು ಜನರಿಗೆ ಮಾಡಿಸ್ಕೊಟ್ಟಿದ್ದೀರಿ ಕಾರ್ಡ್ ಅನ್ನೋದನ್ನ?
0: ಸಾಕಷ್ಟು ಜನಕ್ಕೆ ಮಾಡ್ತೀವಿ. ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ.
1: ಎಲ್ಲಿ ಮಾಡ್ತೀರಿ ಫ್ರೀ ಮೆಡಿಕಲ್?
0: ಸಾಲಿ ಆ ವೇಳೆಗೆ ಸೂಟಿ ಇರ್ತದಲ್ಲ, ಸ್ಯಾಟರ್ಡೆ ಸಂಡೆ ಸಾಲಿ ಸೂಟಿ ಇದ್ದಾಗ ಇವನ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್. ವಿಜಾಪುರದಲ್ಲಿ ದೊಡ್ಡ ಗೊತ್ತಿದ್ದ ನಾಮವಂತ ಎಲ್ಲಾ ಡಾಕ್ಟರ್ಸ್ ಕರೆಸಿ ಅವ್ರ ಕಡೆ ಫ್ರೀ ಟ್ರೀಟ್ಮೆಂಟ್, ಅವ್ರದ್ ಬೇಸಿಕ್ ಫ್ರೀ ಟ್ರೀಟ್ಮೆಂಟ್ ಸಹ ಕೊಡಿಸಿದೆ.
1: ಅಂದ್ರೆ ಅದ್ರ ಜೊತೆಗೆ ನೀವು
0: ಫಾಲೋ ಅಪ್ ಕಾರ್ಡ್ ಕೊಡ್ತೀವಿ. ಅವ್ರು ನಮ್ ಕಡೆ ಮೊದ್ಲೇ ತೋರಿಸ್ಕೊಂಡು ಹೋಗ್ಯಾರ ಅಂತ ಆ ಕಾರ್ಡ್ ಅವ್ರ ಆ ಡಾಕ್ಟರ್ ಮುಂದದು ತೋರಿಸಿದ್ರ ಮುಂದ ಅವ್ರ ಅವ್ರಿಗೆ ಫ್ರೀ ನೋಡ್ತಾರೆ,
1: ಅವರಿಗೆಲ್ಲ ಉಚಿತವಾಗಿ
0: ಉಚಿತವಾಗಿ ನೋಡ್ತಾರೆ.
1: ಮತ್ತೆ ಈಗ ಹೇಳಿದ್ರಿ ತಾವು ಆಗ್ಲೇ ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ಔಷಧಿಗಳನ್ನು ಏನಾದರೂ ಉಚಿತವಾಗಿ ಕೊಡುವ ವ್ಯವಸ್ಥೆ ಮಾಡ್ತಾರೆ?
0: 1 ಡೋಸ್ ಎಲ್ಲ ಉಚಿತವಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ತಂದು ಇಟ್ಕೊಂಡಿರ್ತೀವಿ. ಅವು ಅಲ್ಲಿ ಏನೇನ್ ಮೆಡಿಕಲ್ ನಮ್ ಕಡೆ ಬಂದಿರ್ತಾವ ಅವು ಉಚಿತವಾಗಿನೇ ಕೊಟ್ಟಿವಿ ಈಗಿನ ತನಕ.
1: ಅಂದ್ರೆ ಇಷ್ಟೊಂದು ಎಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ಜೀವನವನ್ನು ತಾವು ಸಾಗಿಸ್ತಾ ಇದ್ದೀರಿ. ಆಗ್ಲೇ ತಾವು ಇನ್ನೊಂದು ಹೇಳಿದ್ರಿ ಮೇಡಮ್, ಏನಪ್ಪಾ ಅಂತಂದ್ರೆ ಕಾನೂನಿನಲ್ಲಿ ಗ್ರಾಹಕರ ರಕ್ಷಣೆ ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಸುಮಾರು 2006 ಮತ್ತು 2007 ಜಾರಿಗೆ ಬಂದಿದೆ.
0: ಜಾರಿಗೆ 1986 ಬಂದದ ಖರೆ, ಅದನ್ನ ಪಠ್ಯ ಪುಸ್ತಕನಾಗ 2006-07
1: ಪಠ್ಯ ಪುಸ್ತಕದಲ್ಲಿನೂ ಕೂಡ ಅದನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತಾವು ಶಾಲೆಗಳಿಗೆ ಹೋಗಿ ಏನೇನ್ ಮಾಡ್ತೀರಿ ಅಥವಾ ಎಷ್ಟು ಶಾಲೆಗಳಿಗೆ ಹೋಗಿರಿ?
0: ಸುಮಾರು ಎಲ್ಲ ಸಾಲಿಗಿನ ಒಮ್ಮಿಲ್ ಒಮ್ಮೆರೆ ಹೋಗೇ ಹೋಗಿನಿ. ಅವ್ರಿಗೆ ಕಾನೂನು ಅರಿವು ನೀವು ಎಲ್ಲ ಹೇಳ್ಕೊಡುದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು, ಅದ್ ಯಾವಾಗ ಜಾರಿಗೆ ಬಂತು, ನೀವೇನ್ ಕ್ಲೇಮ್ ಮಾಡಬಹುದು, ಅದನ್ನ ಅದರದ್ದು ಜ್ಯೂರಿಸ್ಡಿಕ್ಷನ್ ಎಷ್ಟ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಎಷ್ಟು, ಸ್ಟೇಟ್ ಲೆವೆಲ್ಗೆ ಎಷ್ಟು, ನ್ಯಾಷನಲ್ ಲೆವೆಲ್ಗೆ ಎಷ್ಟು ಜ್ಯೂರಿಸ್ಡಿಕ್ಷನ್ ಅದ, ಹುಡುಗರಿಗೆಲ್ಲ ಕಲಿಸಿ ಕೊಟ್ಟಿನಿ. ಅದಲ್ದೆ ಇವು 26 ಜನವರಿ ಅಂದ್ರ ಪ್ರಾಸತ್ತಾಗ ದಿನ, ಮತ್ತ 15th August ಸ್ವಾತಂತ್ರ್ಯ ದಿನ, ಈ ವೇಳೆಕ್ ಹೋಗಿ ಸಹಿತ 26th ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬೇಸಿಕ್ ಫುಲ್ ಎಲ್ಲ ನಿಮಗೆ ಆರ್ಟಿಕ್ಸ್ ಹೇಳ್ಕೊತ ಕೂತು ಇಲ್ಲ.
1: ಆ
0: ಯಾವ ಸ್ಟ್ಯಾಂಡರ್ಡ್ ಹುಡುಗರ್ಗ ನನಗ ಕರೆದಿರ್ತಿದ್ರು, ಹೈಯರ್ ಸೆಕೆಂಡರಿ ಇದ್ರೆ ಹೈಯರ್ ಸೆಕೆಂಡರಿ, ಪ್ರೈಮರಿ ಇದ್ರೆ ಪ್ರೈಮರಿ, ಆ ಹುಡುಗರಿಗೆ ಅದರ ಬೇಸಿಕ್ ನಾಲೆಜ್ ಕೊಟ್ಕೋತ ಬಂದೆ.
1: ಅಂದ್ರೆ ತಾವು ಹೇಳೋ ಪ್ರಕಾರ ಮಕ್ಕಳ ಬುದ್ಧಿಮಟ್ಟವನ್ನ ನೋಡ್ಕೊಂಡೇ ನಾವು ಅವರಿಗೆ ಅರಿವಿನ ಬಗ್ಗೆ
0: ಹೇಳ್ಬೇಕು, ಕಾನೂನಿನ ಬಗ್ಗೆ.
1: ಹೌದು, ಮತ್ತೆ ತಾವು ಹೇಳಿದ್ರಿ ಇವೆಲ್ಲ ಕೆಲವೊಂದು ಪ್ಯಾನ್ ಕಾರ್ಡ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ, ಮತ್ತೆ ಯಾರ್ಯಾರಿಗೆ ಅಂತ?
0: ಹಾ, ಅವ್ರಿಗೆ ಏನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಇರ್ತಾವ ಅವ್ರು ಅಂದ್ರೆ ಅವ್ರದ್ ಬರ್ತ್ ಡೇಟು ಮತ್ತ ಆಧಾರ್ ಕಾರ್ಡ್ ಅವ್ರು ಪ್ರೊವೈಡ್ ಮಾಡಿದಂದ್ರೆ ಪ್ಯಾನ್ ಕಾರ್ಡ್, ಅವ್ರ ಮನೆಗೆ ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ರ ಅಂದ್ರೆ ಅವ್ರ ಮನೆಗೆ ಹೋಗ್ತದೆ ಪ್ಯಾನ್ ಕಾರ್ಡ್. ಈಗ ಕಂಪಲ್ಸರಿ ಮಾಡಿದ್ದಾರೆ ಪ್ಯಾನ್ ಕಾರ್ಡ್, ನೀವು ಇನ್ಕಮ್ ಟ್ಯಾಕ್ಸ್ ತುಂಬಲಿ ಬಿಡ್ರಿ, ಪ್ಯಾನ್ ಕಾರ್ಡ್ ಇರೋದು ಕಂಪಲ್ಸರಿ ಅದ.
1: ಅಂದ್ರೆ ಕಡ್ಡಾಯವಾಗಿ ಎಲ್ಲರದು ಇರಲೇಬೇಕು,
0: ಇರಲೇಬೇಕು.
1: ಈಗ ಪ್ಯಾನ್ ಕಾರ್ಡ್ ಬಗ್ಗೆ ಹೇಳಿದ್ರಲ್ಲ, ಪ್ಯಾನ್ ಕಾರ್ಡ್ ಈಗ ಸುಮಾರು 10 ವರ್ಷದ ಮಗು ಇದೆ ಅಂದ್ರೆ ಅದಕ್ಕೂ ಮಾಡಿಸಬಹುದು ಅಥವಾ ಕಡ್ಡಾಯವಾಗಿ 18 ವರ್ಷ ಆಗಿರ್ಲೇಬೇಕು?
0: ಆಗೇಬೇಕಲ್ಲ, ಪ್ಯಾನ್ ಕಾರ್ಡ್ ಅಂದ್ರೆ ನಿಮಗ ಅರ್ನಿಂಗ್ ಮಾಡ್ಲಿಕ್ಕೆ ಮೇಜರ್ ಆಗ್ಬೇಕಲ್ಲ ನೀವು. ಅದಕ್ಕೆ ನೀವು ಸೆಲ್ಫ್ ಇದಕ್ಕಿತ್ತಂದ್ರೆ.
1: ಆಗ್ಲೇ ತಾವು ಒಂದ್ ಮಾತನ್ನ ಹೇಳಿದ್ರಿ, ನಾನು ವಿಜಯಪುರ ನಗರದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ವಿಜಯಪುರ ಜಿಲ್ಲೆಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಿ. ಇಲ್ಲಿ ಈಗ ತಾವೇನು ತರಬೇತಿಯನ್ನು ಕೊಟ್ಟಿರಿ ಮಹಿಳೆಯರಿಗೆ, ಎಷ್ಟು ಜನ ಯಶಸ್ವಿ ಆಗಿದ್ದಾರೆ?
0: ನಾವು ಈಗಿಂತನ 5-6 ಕ್ಯಾಂಪ್ಸ್ ನಡೆಸಿವಿ. ಪ್ರತಿ ಸರಿ ಅಂದಾಜು ಒಂದು 20-25 ಹೆಂಗಸರು ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು. ಇಲ್ಲಿವರೆಗೂ 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವ್ ನಾವು ಫ್ರೀಯಾಗಿ. ಅಂದ್ರೆ ನಾವು ಸಹಿತ ಅವ್ರದೇನ್ ಅಮೌಂಟ್ ಫ್ರೀ ಸ್ವಿಂಗ್ ಮಷಿನ್ಸ್ ನಮ್ ರೊಕ್ಕ ಹಾಕಿಲ್ಲ, ಸ್ಪಾನ್ಸರ್ ಹುಡುಕಿ ಅವು ಸ್ವಿಂಗ್ ಮಷಿನ್ಸ್. ಕೆಲವ್ರು ಬರೀ ಹೊಲ್ಗಿ ಮಾಡ್ತಾರ, ಕೆಲವ್ ಫಾಲ್ ಪಿಕೋ ಮಾಡ್ತಾರ, ಕೆಲವ್ರು ಎಂಬ್ರಾಯ್ಡರಿ ಮಾಡ್ತಾರ. ಅವ್ರು ಏನ್ ಎದ್ರಾಗ ಅವ್ರ ತರಬೇತಿ ತಗೊಂಡಾರ, ಆ ತರ ಅವ್ರಿಗೆ ಸ್ವಿಂಗ್ ಮಷಿನ್ಸ್ ನಾವು 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವಿ ಈಗಿನವರೆಗೂ.

0: ಮಷಿನ್ಗಳನ್ನು ನಾವು ಕೊಟ್ಟಿದ್ದೇನೆ ಅಂತ
1: ಹೇಳಿದ್ರೆ ಇಂಡಿಪೆಂಡೆಂಟ್ ಆದ್ರಲ್ಲ.
0: ಇಲ್ಲ, ಕರೆಕ್ಟ್ ಆಯ್ತು ಮೇಡಮ್. ಈಗ ತಾವು ಹೇಳಿದ್ರೆ 50 ಸೇವಿಂಗ್ ಮಷಿನ್ಸ್ ಅನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ, ಈ 50 ಜನರನ್ನ ತಾವು ಯಾವ ರೀತಿ ಹುಡುಕ್ತೀರಿ, ಇವರಿಗೆ ಅವಶ್ಯಕತೆ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು?
1: ಮನೆ ಮನೆಗೆ ಹೋಗಿ ಅವ್ರದ್ದೇನ್ ಓಪನ್ ಕಾಲ್ ಫಾರ್ ಮಾಡಿರ್ತದ, ಅವ್ರು ತಮ್ದೆಲ್ಲ ಅಡ್ರೆಸ್ ಇದು ಎಲ್ಲ ಕೊಟ್ಟಿರ್ತಾರ. ನಾವು ಪ್ರತ್ಯಕ್ಷ ಅವ್ರ ಮನೆಗೆ ಹೋಗಿ ಇವ್ರು ನೀಡಿ ಇದ್ದಾರೋ ಇಲ್ಲೋ, ಫೇಕ್ ಇಲ್ಲಲ್ಲ.
0: ಹೌದೌದು,
1: ಎಲ್ಲಾ ಸುಸ್ಥಿತಿ ಒಳಗೆ ಇದ್ದವರು ಸಹಿತ ಕೆಲವೊಂದ್ ಅಪ್ಲೈ ಮಾಡಬಹುದಲ್ಲ. ಇವ್ರ ಖರೇನ ನೀಡಿ ಪರ್ಸನ್ ಇದ್ದಾರೋ ಇಲ್ಲೋ ನೋಡಿ ಅದಕ್ಕ ಆಮೇಲೆ ಅವ್ರಿಗೆ ಕೊಟ್ಟಿ.
0: ಅಂದ್ರೆ ಸಮಾಜ ದುರುಪಯೋಗ ಮಾಡ್ಕೋಬಾರ್ದು ಅಂತ ಸ್ವತಃ ಅವ್ರ ಮನೆಗೆ ಹೋಗ್ತಾರೆ,
1: ಆಮೇಲೆ ಫಾಲೋ ಅಪ್ ಮಾಡಿವಿ. ತಗೊಂಡ್ ಅವ್ರು ಹಂಗೆ ಕೂತಾರೋ, ಏನ್ ಕೆಲಸ ಮಾಡ್ಲಿಕ್ಕೆ ಹತ್ತಾರೋ ಇಲ್ಲೋ, ಅದರಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಆಗ್ಯದೋ ಇಲ್ಲೋ.
0: ಈಗ ಹಾಗಿತ್ತಂದ್ರೆ ತಮ್ಮ ದೃಷ್ಟಿಯಲ್ಲಿ ಎಷ್ಟು ಜನ ಯಶಸ್ವಿ ಆಗಿದ್ದಾರೆ? 50 ಜನ ಯಶಸ್ವಿ ಆಗಿದ್ದಾರೆ.
1: ಕೆಲವೊಬ್ರು ಆಗಿಲ್ಲ ಅಂದ್ರೆ ನಾ 50 45 ಜನ ತಮ್ಮ ತಮ್ಮ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡ.
0: ಈಗ ಎರಡು ಪ್ರಶ್ನೆಗಳು ನನ್ನನ್ನ ಕಾಡ್ತಾವೆ ಮೇಡಮ್. ಏನಪ್ಪಾ ಅಂತಂದ್ರೆ, ಒಂದು ತಾವು ಮಾಡ್ತಾ ಇರುವಂತ ಕೆಲಸ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಈಗ ತಾವು ಎಷ್ಟೋ ತರಬೇತಿಯನ್ನ ಕೊಡ್ತೀರಿ ಅಂದ್ರೂ ಕೂಡ ಕೆಲವು ಅವಶ್ಯಕತೆ ಇದ್ರು ಕೆಲವೊಂದು ಮಹಿಳೆಯರು ಬರೋದಿಲ್ಲ, ಅವರಿಗೆ ಏನು ಹೇಳ್ತೀರಿ, ತಮ್ಮ ಒಂದು ಅಭಿಪ್ರಾಯ?
1: ಇದಕ್ಕೆ ಒಂದೇ ಒಂದಂದ್ರೆ ತಾವು ಸೆಲ್ಫ್ ಮೋಟಿವೇಶನ್ ಬೇಕು. ನಾವು ಎಷ್ಟೇ ಕುದುರೆಗೆ ನೀರಿನ ತನ ಒಯ್ದ್ರು ಸಹಿತ ನೀರು ಕುದುರೆನ ಕುಡಿಬೇಕಲ್ಲ.
0: ಹೌದು ಹೌದು,
1: ನಾವು ನೀವು ಇಷ್ಟು ಮಹಿಳಾ ಸಂಘಟನಾ ಅವ, ಜಾಗೃತಿ ಕೇಂದ್ರ ಅವ, ಎಷ್ಟು ಎಲ್ಲಾರು ಹೇಳ್ತಾರೆ, ಈಗ ಎಲ್ಲಾರು ಸುಧಾಮೂರ್ತಿ ಆಗ್ಲಿಕ್ ಬರುದಿಲ್ಲ. ನಾವು ಸಣ್ಣ ಪುಟ್ಟಾರ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಎಷ್ಟೆಲ್ಲಾರ್ಗು ಅವ್ರು ಹೇಳ್ತಾರೆ ಮುಂದ್ ಬರ್ರಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗ್ರಿ. ನಾವು ಕೇಳಿ ನಮ್ನಾವೇ ಅಳವಡಿಸ್ಕೋಬೇಕದು. ಏನಾದ್ರೂ ಸಹಿತ ನಿಮಗದು ಕಲಕಿ ಬುದ್ಧಿ ಬಹಳ ದಿವಸ ಬರುದಿಲ್ಲ, ಸ್ವಂತ ಬೇಕದು ಅಂದ್ರೆ ನೀವು ಮುಂದ್ ಬರ್ತೀರಿ.
0: ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು.
1: ನಾವು ಓದಿದೆ, ನಾ ಅಭ್ಯಾಸ ಮಾಡಿದ್ರೆ ನಾ ಪರೀಕ್ಷೆ ಕೊಡ್ಲಿಕ್ಕೆ ಬರ್ತದಲ್ಲ ಸರ್.
0: ಹೌದೌದು. ಮತ್ತೆ ಈಗ ಎಷ್ಟೋ ಜನ ಮಹಿಳೆಯರಿಗೆ ಒಂದ್ ಏನಾದರೂ ತಮ್ಮ ಅನುಭವದ ಪ್ರಕಾರ ಒಂದು ಕಿವಿಮಾತನ್ನು ಏನಾದರೂ ಹೇಳ್ತೀರಾ?
1: ಎಲ್ಲ ಕಡೆ ಜಾಗರೂಕ ಆಗಿ ನೋಡ್ಕೋತಿರ್ ಹೆಂಗ್, ಈಗ ಮೊದ್ಲಿನ ಕಾಲಗತೆ ಉಳ್ದಿಲ್ಲ, ಎಲ್ಲ ಮೀಡಿಯಾ ಇಷ್ಟವ, ಮೊಬೈಲ್ ಅದ, ಫೋನ್ ಅದ, ಟಿವಿ ಅದ, ಎಲ್ಲದ್ರ ಮೇಲೆ ಜಗತ್ತು ಹೆಂಗ್ ಹೊಂಟದ ಹಂಗ ತಾವು ಮಾಡ್ಕೊಲಿ. ಕಾನೂನು ಏನದ, ಮಹಿಳೆಯರ್ಗೆ ಸಪೋರ್ಟಿವ್ ಕಾನೂನು ಎಷ್ಟವ. ಈಗ ನೀವು ಎಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ಸ್ಪೆಷಲ್ ಒನ್ ಹೆಂಗ್ಸರ್ ಬೇರೆ ಲೈನ್ ಮಾಡ್ಕೋರಿ ಅಂತ ಅಲ್ಲಿ ಬರ್ದಿರ್ತಾರೆ, ನೀವು ಕಣ್ ತೆಗೆದು ಓದ್ಬೇಕಲ್ಲ. ಅಲ್ಲಿ ಕಾಮನ್ ಲೈನ್ನಾಗ ಗಂಡಸರು ಹಿಂದೆ ನಿಂತು ತಾಸಾನ್ ಗಟ್ಲೆ ನಿಂತು ನೀವು ಎಲೆಕ್ಟ್ರಿಕ್ ಬಿಲ್ ಯಾಕೆ ತುಂಬಲಿಕ್ಕೆ ಹೋಗ್ತೀರಿ? ಇಲ್ಲ ಬೇಡ, ಫೋನ್ ಮೇಲೆ ಆ್ಯಪ್ ಹಾಕೋರಿ, ಅಲ್ಲೇ ತುಂಬ್ರಿ. ಹಾ, ಇವ ಮಹಿಳೆಯರ್ಗೆ ರಿಸರ್ವ್ ಸೀಟ್ ಇರ್ತಾವ ಬಸ್ಸಸ್ನಾಗ, ಆ ಜಾಗದ್ಮೇಲೆ ಗಂಡಸರು ಕೂತಿರ್ತಾರೆ, ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬಸ್ ನೀವು ಹೋಗ್ಬಹುದಲ್ಲ. ಮಹಿಳೆಯರ ಸಲುವಾಗೂ ಸಾಕಷ್ಟು ಕಾನೂನು ಅವ, ಅದ್ರದ್ದು ನೀವು ಒಂದ್ ಸ್ವಲ್ಪ ನಮಗೆ ಏನೇನು ಎಲ್ಲೆಲ್ಲ. ಈಗ ಹೆಣ್ಣು ಹುಡುಗಿ ಹುಟ್ಟಿದ ಕೂಡಲೇ ಸರ್ಕಾರಿ ದವಾಖಾನೆನಾಗ ಅವ್ರಿಗೆ ಮಾನಧನ ಅದ, ಅವ್ರಿಗೆ ಕನ್ಯಾ ಇದು ಕೊಡ್ತಾರ ದಂಡ ಎಲ್ಲ. ನೀವು ಏನೇನು ಗೌರ್ಮೆಂಟ್ ಪಾಲಿಸೀಸ್ ಅವ ಅವು ಹೆಂಗಸರು ತಿಳ್ಕೋಬೇಕು ಮೊದ್ಲು. ಅವ್ರಿಗೆ ಗರ್ಭಾವಸ್ಥಾನಾಗೆಲ್ಲ ಫ್ರೀ ಮೆಡಿಸಿನ್ ಕೊಡ್ತಾರ, ಆಶಾ ವರ್ಕರ್ಸ್ ಇದ್ದಾರ, ಅವ್ರು ಫ್ರೀ ಡೆಲಿವರಿ ಎಲ್ಲ ನೋಡ್ಕೋಬೇಕು. ಬರೀ ನನಗೆ ಬಂದು ಯಾರು ನನಗೆ ಮಾಡಿಲ್ಲ ಅಂದ್ರೆ ಆಗುದಿಲ್ಲ, ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮಿಂದನೇ ಫ್ಯಾಮಿಲಿ ನಿಂತದ, ಇದು ಹೆಂಗಸರು ಯಾವಾಗ್ಲೂ ಅದ್ ನಾವು ಮರಬಾರ್ದು. ಹೆಂಗಸರು ಸಪೋರ್ಟ್ ಇರ್ಲಾರ್ದೆ ಫ್ಯಾಮಿಲಿ ಮುಂದೆ ಬರುವುದಿಲ್ಲ.
0: ಬರುದಿಲ್ಲ. ಯಾಕಂದ್ರೆ ಪುರುಷರಾದವರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಸರ್ಕಾರಿ ನೌಕರಿ ಇದ್ರೆ ನೌಕರಿ ಹೋಗ್ತಾ ಇರ್ತಾರೆ, ಅವಾಗ
1: ಟ್ರಾನ್ಸ್ಫರೇಬಲ್ ಇರ್ತದ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಇಲ್ಲಿ ಮನೆ ಒಳಗೆ ಹುಡುಗರನ್ನ ಸಂಭಾಳಿಸಿಕೊಂಡು ಹೆಂಗ್ಸನೆ ಇರ್ಬೇಕಲ್ಲ ಸರ್.
0: ತಾವು ಹೇಳಿದಾಗೆ ಕುಟುಂಬದ ಹೆಚ್ಚಿನ ಒಂದು ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ, ಹೀಗಾಗಿ ಒಂದಿಷ್ಟು ನಿಭಾಯಿಸಬೇಕು ಅಂತಂದ್ರೆ. ಮತ್ತೆ ನನ್ನ ಒಂದು ಅನುಭವದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ತಾಳ್ಮೆ ಜಾಸ್ತಿ, ತಾಳ್ಮೆ ಸಂಯಮ ಅಂತಾರಲ್ಲ ಇವು ಜಾಸ್ತಿ ಇರೋದು ಅವರಿಗೆ. ಹಾ, ಧೈರ್ಯನೂ ಜಾಸ್ತಿ, ಆದ್ರೆ ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಇವತ್ತಿನ ಒಂದು ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಮುಂದೆ ಬಂದ್ರೆ ಸಾಕಷ್ಟು ಮುಂದೆ ಒರಿತಾರೆ ಸಮಾಜದಲ್ಲಿ, ತಮ್ಮನ್ನು ತಾವು ಗುರುತಿಸ್ಕೋತಾರೆ.
1: ಸಂಸ್ಕೃತಿ ಅಲ್ಲ ಸರ್, ಸಪೋರ್ಟಿವ್ನು ಇದ್ದಾರೆ. ನೀವು ಹಿಂಗೆ ಹೆಂಗ ಜಾಶಿ ಲಕ್ಷ್ಮೀಬಾಯಿ ಅದು ಇದ್ದೇ ಇದ್ದಾರೆ, ಪ್ರತಿಭಾ ಪಾಟೀಲ್, ಈಗ ನಾವು ಎಂತೆಂತ ಮಂದಿ ಮಹಿಳೆಯರು ಅಗ್ದಿ ಏರೋನಾಟಿಕ್ಸ್ ಇದ್ರಾಗ ಸ್ಪೇಸ್ ವರ್ಲ್ಡ್ನಾಗೂ ಹೋದವ್ರು ಇದ್ದಾರೆ, ಎಲ್ಲ ಫೀಲ್ಡ್ನಾಗ ಕ್ರಿಕೆಟ್ನಾಗ ಇದ್ದಾರೆ, ಫುಟ್ಬಾಲ್ನಾಗ ಇದ್ದಾರೆ.
0: ಎಲ್ಲದರಲ್ಲೂ ಇದ್ದಾರೆ ಮೇಡಮ್. ಆದ್ರೆ ಇನ್ನೂ ನಮ್ಮ ಒಂದು ಸಮಾಜದಲ್ಲಿ ತಾವು ಹೇಳಿದಾಗೆ ಪುರುಷ ಪ್ರಧಾನ ಕುಟುಂಬ ಅನ್ನೋ ಒಂದು ಪ್ರಶ್ನೆ ಎಲ್ಲ ಮಹಿಳೆಯರಿಗೆ ಕಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವಲ್ಪ ಮುಂದೆ ಬಂದ್ರೆ ಸ್ವಾವಲಂಬಿಯಾಗಿ ಬದುಕ್ತಾರೆ, ಮತ್ತೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರಿಂದ ಅಥವಾ ಒಂದು ಯಾವುದೇ ಸೇವೆಯನ್ನ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಅವರು ಗುರುತಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಅದರಿಂದ ನಾವು ಮಾಡುವಂತ ಒಂದು ವೃತ್ತಿಗೆ ಆದಾಯನೂ ಕೂಡ ಬರುತ್ತೆ, ಸಮಾಜದಲ್ಲಿ ನಾವು ಹೆಚ್ಚಿನ ಜನರಿಗೆ ಪರಿಚಯ ಆಗ್ತೀವಿ. ಇದರಿಂದ ನಮ್ಮ ಒಂದು 50% ಜವಾಬ್ದಾರಿಯನ್ನ ನಾವೇ ಮನೆಯಲ್ಲಿ ಕುಳಿತೇ ನಿಭಾಯಿಸಬಹುದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ತಾವೇನ್ ಹೇಳ್ತೀರಿ ಮೇಡಮ್?
1: 100% ಸರಿ,
0: ಅದೇ ಹಿರಿಯರು ಹೇಳೋ ಮಾತಿದೆ ಮೇಡಮ್. ಏನಪ್ಪಾ ಅಂತಂದ್ರೆ, ನಾವು ಒಂದು ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ದೇವರು ನಮ್ಮ ಕಡೆ 10 ಹೆಜ್ಜೆ ಇಡ್ತಾನೆ ಅಂತ ಹೇಳಿ. ಅದೇ ರೀತಿ ಈಗ ತಾವು ಒಬ್ಬ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿ ನಮ್ಮ ಈಗ ಸ್ಟುಡಿಯೋದಲ್ಲಿ ಕೂತಿದ್ದೀರಿ. ನಿಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ. ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು ಯಾವ ರೀತಿ ಕೊಡ್ಬೇಕಂತ ನೀವು ಅಭಿಪ್ರಾಯ ಪಡ್ತೀರಿ?
1: ಕಾನೂನು ಅರಿವು ತಾವೇನೆ ಮಾಡ್ಕೊಲಿಕ್ ಬೇಕು ಸರ್. ಅದು ಅಂದ್ರೆ ಈಗ ಪ್ರತಿಯೊಂದು ಹಂತ ಹಂತಗಳು ಫಾರ್ ವುಮನ್ ಸ್ಪೆಷಲ್ ಅಂತ ಹಿಂಗ್ ಬಂದೇ ಇರ್ತದಲ್ಲ, ಅದ ಏನದ, ಅದ ಅವ್ರನ್ನೇ ನೋಡ್ಕೊಲಿಕ್ ಕಲೀಲಿಕ್ ಬೇಕದು. ಹೆಂಗ ಅಥವಾ ಎಲ್ಲರೇ ಒಂದು ಸಣ್ಣ ಸಂಸ್ಥಾ ಮಾಡಿ ಒಂದ್ ಶಿಬಿರ್ ಮಾಡಿ, ಹಿಂಗ್ ಸಣ್ಣ ಹುಡುಗರಿಗೆ ಶಿಬಿರ್ ಮಾಡಿ ಕಲಿಸ್ತಾರಲ್ರಿ ವೆಕೇಶನ್ಯಾಗ, ಹಂಗ ಒಂದ್ ಗೌರ್ಮೆಂಟ್ ಏನಾರ ಸ್ಪಾನ್ಸರ್ ಮಾಡಿ ಮಹಿಳೆಯರಿಗೆ ಕಾನೂನದ್ದು ಸಣ್ಣ ಪರಿಚಯ ಕೊಡೋದು ಹಂಗೂ ಮಾಡ್ಲಿಕ್ ಬರ್ತ. ಅಥವಾ ಈಗ ನೀವು ಹೇಳಿದ್ದಕ್ಕ ನಾನು ಈ ತರ ಒಂದು ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಅಖಿಲ ಭಾರತೀಯ ಮಹಿಳಾ ಘಟಕ ಹೆಂಗಸರಿಗೆ, ಹೆಂಗಸರು ಪರವಾಗಿ ಇದ್ದಿದ್ದು ಇದು ನನಗೆ ನೀವು ಸೂಚನೆ ಕೊಟ್ಟಾಯ್ತು, ನನಗೆ ಥ್ಯಾಂಕ್ಸ್ ಅಂದ್ರೆ ಅಡ್ಡಿ ಇಲ್ಲ. ಹೆಂಗಸರಿಗೆ ಅವ್ರ ಸ್ಪೆಷಲ್ ಆಕ್ಟ್ಸ್ ಏನವ ಇದು ಗೊತ್ತಾಗುವಂಗ, ಅಥವಾ ಕಾನೂನು ನಮಗೆ ಎಷ್ಟೇ ಸಪೋರ್ಟ್ ಮಾಡಿದ್ರು ಸಹಿತ ಹೆಂಗಸ್ ಒಂದು ಫ್ಯಾಮಿಲಿ ಒಂದು ಬ್ಯಾಕ್ ಬೋನ್ ಇದ್ದಂಗ, ಅದನ್ನು ಮರೆತನೆ ಕಾನೂನದ ಸಹಾಯ ತಗೋಬೇಕಂತ ನಾ ಹೇಳ್ತೇನೆ.
0: ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ, ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು, ಕಾನೂನಿನಲ್ಲಿ ಮಹಿಳೆಯರಿಗೆ ಸಿಗುವಂತಹ ಸವಲತ್ತುಗಳು, ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಮಾಡಿರುವಂತ ಸೇವೆಗಳ ಬಗ್ಗೆ, ತಾವು ಯಾವ್ಯಾವ ರೀತಿ ಸೇವೆಯನ್ನ ಮಾಡ್ತೀರಿ, ಇದೆಲ್ಲ ಒಂದು ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ವಿವರವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಮೇಡಮ್.
1: ನಮಸ್ಕಾರ.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ನಿರ್ಮಾಣ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:30:32. ಕೆಳುವಿರೆ ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳುವಿರಿ.

ಗಂಟೆ 5 ನಿಮಿಷಕ್ಕೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಉರ್ದು ಕಾರ್ಯಕ್ರಮ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಓಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ, 4:00 ಜನಪದ ಸಂಗೀತ ಬಸವಯ್ಯ ಮತ್ತು ಸಂಗಡಿಗರಿಂದ, 4:30 ಸಂಧ್ಯಾರಾಗ ಕರ್ನಾಟಕ ಹಾಲು ಮಹಾಮಂಡಳದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಕೆಕೆ ಸತ್ಯನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ಈ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಬಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ. ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳ ಕಾರ್ಯಕ್ರಮ ವೈವಿಧ್ಯದ 3ನೇ ಭಾಗ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ಸವಿನೆನಪು. ಲಂಡನ್ನ ದ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2ನೇ ಸೆಮಿಫೈನಲ್ ಕ್ರಿಕೆಟ್ನ ಪಂದ್ಯದ ವೀಕ್ಷಕ ವಿವರಣೆ 10:30 11:00 11:05 ಪಂದ್ಯದ ಅಂತ್ಯದವರೆಗೆ ಆಲಿಸಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ ಆಲಿಸಿದಿರಿ.

0: ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸಬಹುದು.
1: ತಿಳಿದವರು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗೆಯೇ ವಿದ್ಯಾರ್ಥಿಗಳು 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿಗೆ ಹೋಗಿ ಅನುಭವವನ್ನು ಕಲಿಯಬೇಕು. ಸಾಮರ್ಥ್ಯ ಮತ್ತು ನೈಪುಣ್ಯಗಳ ಬೆಳವಣಿಗೆಗೆ ಪ್ರಾಯೋಗಿಕ ಜ್ಞಾನ ಅಗತ್ಯ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಭಕ್ತಿಗೀತೆಗಳು, ಸ್ನೇಹ ಟಿಎಸ್ ಅವರಿಂದ. ಕಾರ್ಯಕ್ರಮದ ಮೊದಲಿಗೆ ಪ್ರಸನ್ನ ತೀರ್ಥರ ರಚನೆ, ಮುರಳಿ ಬಾರಿಸೋ ಮಾಧವ.

ಇದುವರೆಗೆ ಸ್ನೇಹ ಟಿಎಸ್ ಅವರು ಹಾಡಿರುವ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹರಿಹರನ್ ಹಾಗೂ ಗುರುಕಿರಣ್ ಅವರ ಧ್ವನಿಗಳಲ್ಲಿ ಆಪ್ತಮಿತ್ರ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್.

0: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
1: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
0: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ?
1: ಖಂಡಿತ.

0: ಹಾಗೂ ಇರ್ತಾರೆ. ಅದಕ್ಕೋಸ್ಕರನೇ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
1: ಹಾಗಿದ್ರೆ ಮರೀದೆ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
0: ಮರೆಯದಿರಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಪೃಥ್ವಿ ಭಟ್ ಹಾಗೂ ಗೌತಮ್ ನಾಯರ್.

ಕಾರ್ಯಕ್ರಮದ ಕಡೆಯ ಗೀತೆ ಪ್ರಸಾರವಾಗ್ತಾ ಇದೆ. ಮುಂಗಾರು ಮಳೆ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರ ಮತ್ತೊಂದು ಗೀತೆ ಇದು. ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ.

0: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
1: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
2: ನಮಸ್ತೆ
1: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
2: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. ಇವು 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಂ

0: ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
0: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದ್ರು ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು? ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ

0: ಅಂತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ, ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸವರೆಗೂ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ

0: ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜೊತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಾರದು ಎಂದು ಒತ್ತಿ ಹೇಳಿದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪಾರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ಮತ್ತಷ್ಟು ವಿಸ್ತರಿಸಿದೆ. ಇದರಿಂದಾಗಿ ರಾಷ್ಟ ರಾಜಧಾನಿಯಲ್ಲಿ ಉಲ್ಲಾಸದಾಯಕ ಮಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ. ಕೋಜಿಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ 2 ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರೀ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತಾಸ್ತ್ರ ಜಾಲದ ವಿರುದ್ಧ ದಮನ ನಡೆಸಿದ 4 ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ 2 ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ

0: ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಆರ್ಎಫ್ಐಡಿ ಟ್ರ್ಯಾಕಿಂಗ್ನೊಂದಿಗೆ ಬಹುಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16ನೇ ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮೆನ್ಸ್ 125ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32ನೇ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ದ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲು ಗಳಿಸಿ ಜಯದ ರುವಾರಿ ಎನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿನುತಾ ಬಿಜಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಮೊದಲಿಗೆ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ಎಲ್ಲಿ ಎಲ್ಲಿ ರಮ್ಯತಾಣ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುವುದಕ್ಕಾಗಿ ವಾಟ್ಸ್ಆ್ಯಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಬಹುದು. ಹೊಸ ಕೇಳುಗರಿಗಾಗಿ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಹೇಳಿಬಿಡ್ತೇನೆ, ಗುರ್ತು ಮಾಡಿಕೊಳ್ಳಿ. 9480585823. ಮತ್ತೊಮ್ಮೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480585823. ಹಾಗಾದರೆ ತಡ ಮಾಡದೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುವುದಕ್ಕಾಗಿ ಸಂದೇಶಗಳನ್ನು ಕಳಿಸ್ತೀರಾ ಅಲ್ವಾ? ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ ಅನ್ನಪೂರ್ಣ ಚಿತ್ರದಿಂದ. ಈ ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಶ್ರೀ ಉದಯಶಂಕರ್ ಅವರ ಗೀತೆ ಇದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳುಗರೆ, ಮೈಸೂರಿನ ಎನ್ಆರ್ ಮೊಹಲಾದಿಂದ ವೀರಕೇಸರಿ ಚಿತ್ರದ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ, ವಿಜಯ, ಬಿಂದು, ಪ್ರೇಮ, ಜ್ಯೋತಿ, ಮಂಜು, ಮುರಳಿ, ನಿತ್ಯ, ವೇಣು, ಶೋಭಾ, ಶಾರದಮ್ಮ ಹಾಗೂ ಭಾಗ್ಯಮ್ಮ ಅವರು, ಇವರೆಲ್ಲರ ಅಪೇಕ್ಷೆಯ ಮೇರೆಗೆ ವೀರಕೇಸರಿ ಚಿತ್ರದ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಘಂಟಸಾಲ ಅವರು. ಸಾಹಿತ್ಯ ಕೂರ ಸೀತಾರಾಮ್ ಶಾಸ್ತ್ರಿ ಅವರದು.

0: ಬನ್ನಿ ಬನ್ನಿ ಶಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ ಕಲಂ ಹಾಕೋ, ಈಗ ಲಾಗ ಹಾಕೋ.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ.

0: ಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
1: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
0: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಅಪೇಕ್ಷೆಯ ಮೇರೆಗೆ ಭೂಲೋಕದಲ್ಲಿ ಯಮರಾಜ ಚಿತ್ರದ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಗೀತೆಯನ್ನು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ಸಿ ಅಶ್ವಥ್ ಅವರದು.

ಮೈಸೂರಿನ ಮಂಡಿ ಮೊಹಲ್ಲಾದ ಕಟ್ವೇ ಸ್ಟಿಚ್ ಇಲ್ಲಿಂದ ಎನ್ ರಮೇಶ್ ಮಾಳೋದೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ ತಾಯಿಯ ಮಡಿಲಲ್ಲಿ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ ಅವರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಸತ್ಯಂ ಅವರದು.

0: ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೋರಿರುವ ಗೀತೆ ಉಲ್ಲಾಸ ಉತ್ಸಾಹ ಚಿತ್ರದ್ದು.

ಕಾರ್ಯಕ್ರಮದ ಕಡೆಗೆ ಮೈಸೂರಿನ ಮುದ್ದಳ್ಳಿ ಪುಟ್ಟಸ್ವಾಮಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಮೆಚ್ಚಿನ ಗೀತೆ ವಿಜಯವಾಣಿ ಚಿತ್ರದ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್.

ಕೆಲುಗರೆ ಇದುವರೆಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಹಲವಾರು ಸಂಖ್ಯೆಯಲ್ಲಿ ಸಂದೇಶಗಳನ್ನು ಕಳಿಸಿದ್ದೀರಾ. ವಿದ್ಯಾರಣ್ಯಪುರಂನಿಂದ ಲತಾ ಅವರು, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ ನಿಮ್ಷಾಂಬಾ ಲಿಖಿತ್, ಮಹೇಶ್ ಹೊಸೂರು ಅವರು, ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ ಅವರು ಗುಂಡ್ಲುಪೇಟೆಯಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ದಿವ್ಯಾ ಇಂಚರ, ಭುವನ್, ಮನೋಹರ್ ಹಾಗೂ ಕುಟುಂಬದವರು, ಮೈಸೂರಿನ ಪೊಲೀಸ್ ಲೇಔಟ್ನಿಂದ ಸುದರ್ಶನ್ ಬಿವಿ, ವೇದಾ ಹಾಸನ್ ಅವರು, ವಿಲ್ಸನ್ ಗಾರ್ಡನ್ನಿಂದ ಮೂರ್ತಿ ಹಾಗೂ ಮಂಗಮ್ಮ ಅವರು, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮ ಕೃಷ್ಣ, ನಾರಾಯಣ, ಚೈತ್ರ, ಎನ್ಡಿ ಬಹುಲ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಅವರು, ಹೆಬ್ಬಾಳ್ನಿಂದ ಅಮೂಲ್ಯ, ಚೈತ್ರ, ಲತಾ, ದಿನೇಶ್ ಅವರು, ಹಾಸನ ಜಿಲ್ಲೆ ಅತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಹಾಗೂ ವಸಂತ್ ಕುಮಾರಿ, ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ, ಲಿಖಿತ್ ಹಾಗೂ ಯೋಗೇಶ್ ಗೌಡ, ಗುಂಡುಪೇಟೆಯಿಂದ ಮರಿನಂಜ ನಂಜುಂಡಸ್ವಾಮಿ ಹಾಗೂ ಚಂದನ್ ಅವರು, ಮಂಡ್ಯದಿಂದ ಡಾಕ್ಟರ್ ಎಸ್ ಚಂದ್ರಾಜು, ಷೋಡಶಿ, ಹಿತೇಶ್, ಚಿರಂತ್ ಹಾಗೂ ಪ್ರಕುಲ್ ಅವರು, ಬೆಂಗಳೂರಿಂದ ಬಿಂದು ಪ್ರಕಾಶ್ ಅವರು, ಮಂಡ್ಯದ ಗುತ್ತಲು ಬಡಾವಣೆಯಿಂದ ಪಾರ್ವತಿ ಅವರು, ಮೈಸೂರಿನ ಗೋಕುಲಂನಿಂದ ರವಿ ಕಾಳಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬೆಲವತ್ತ ಗ್ರಾಮದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಅವರ ಸಂದೇಶ ಕೂಡ ಬಂದಿದೆ. ಮೈಸೂರಿನ ರಾಮಕೃಷ್ಣ ನಗರದಿಂದ ಪುಟ್ಟರಾಜಪ್ಪ ಅವರ ಸಂದೇಶವೂ ಕೂಡ ಬಂದಿದೆ. ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿ ಗ್ರಾಮದಿಂದ ಬಿಟಿ ದಾಸ್ ಪ್ರಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

ಪದ್ಮಾ ಮೋಹನ್, ಪುಷ್ಪ, ಮಾದೇಶ್, ಕೀರ್ತನ ಅವರು ಹೆತ್ತವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೇಯಸ್, ವಿಶ್ವನಾಥ್, ಹರ್ಷಿಕ, ಮೈತ್ರಿ, ರಾಗಶ್ರೀ, ಗಾಯತ್ರಿ, ರಮೇಶ್ ಮೈಸೂರಿನ ಹಳ್ಳದ್ಕೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಎಸ್ ವಿ ಪಿ ನಗರ ಮೈಸೂರು, ಇಲ್ಲಿಂದ ಸುಜಾತ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಪಂಪ್ಹೌಸ್ ಹೊಸಳ್ಳಿಯಿಂದ ಬಾಲಕೃಷ್ಣ, ತ್ರಿಷಿಕಾ, ಹವ್ಯಾಸ್ ಹಾಗೂ ಪನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಜಯಲಕ್ಷ್ಮಿ ಚೆನ್ನೈ, ಮಾಧವನ್ ಜಯಲಕ್ಷ್ಮಿ ಅವರು ಚೆನ್ನೈನಿಂದ, ಹೆಬ್ಬಾಳಿನಿಂದ ಹೆಸರು ಹಾಕಿಲ್ಲ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಗಾಯತ್ರಿಪುರಂನಿಂದ ಮೊಹಮ್ಮದ್ ನದೀಮ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಕೆ ಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪ, ಪ್ರೀತಮ್, ಹರ್ಷ ಇವರ ಸಂದೇಶ ಕೂಡ ಬಂದಿದೆ. ಹಾಗೆಯೇ ಅಶೋಕ್ಪುರಂನಿಂದ ನಿರ್ಮಲಾ ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನು ಸಂದೇಶಗಳನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳೊಂದಿಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡೋಣಂತೆ. ನಮಸ್ಕಾರ.

ಕೇಳುಗರೆ ಗಮನಿಸಿ, ಈ ಸಂಜೆ 4 ಗಂಟೆಗೆ ಜನಪದ ಸಂಗೀತ ಬಸವಯ್ಯ ಮತ್ತು ಸಂಗಡಿಗರಿಂದ. ಸಂಜೆ 4:30ಕ್ಕೆ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಾಲು ಮಹಾಮಂಡಳದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಕೆಕೆ ಸತ್ಯನಾಥ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:00 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ಹಾಗೂ 2:15ಕ್ಕೆ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ 7 ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ.

0: ಅವರು ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ ಫಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ HV ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು. ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟು

ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಎಸ್ಸಿಎ ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಬೌಲಿಂಗ್ ಆಯ್ದುಕೊಂಡಿದೆ. ಸಂಜೆ 7 ಗಂಟೆಗೆ ನಡೆಯುವ ಇನ್ನೊಂದು ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ ಹಾಗೂ ಶಿವಮೊಗ್ಗ ಲಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಕ್ಷಿಪ್ತ ಸುದ್ದಿ. ಕಾಡು ಔಡಲ ಬೀಜ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು, ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ ಡಿಡಿಪಿಐ ಆರ್ಎಸ್ ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3 ಗಂಟೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಮೊದಲಿಗೆ ಜೆಹರೀಲಾ ಇನ್ಸಾನ್ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಮಾಡಿದ್ದಾರೆ ಆರ್ ಡಿ ಬರ್ಮನ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಹಸ್ರತ್ ಜೈಪುರಿ ಅವರ ಸಾಹಿತ್ಯ, ಸಂಗೀತ ರವೀಂದ್ರ ಜೈನ್ ಅವರದು.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಹಮ್ ಕಿಸೀ ಸೇ ಕಮ್ ನಹಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯ, ಸಂಗೀತ ಸಂಯೋಜನೆ ಮಾಡಿದರೆ ಆರ್ ಡಿ ಬರ್ಮನ್.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಮುಕೇಶ್ ಅವರ ಧ್ವನಿಯಲ್ಲಿ ಅನಾರಿ ಚಿತ್ರದ ಗೀತೆ ಪ್ರಸಾರವಾಗಿದೆ.

ಕಾರ್ಯಕ್ರಮದ ಕಡೆಗೆ ಬುಡ್ಡ ಮೇಲ್ಗೈಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಆರ್ ಡಿ ಬರ್ಮನ್, ಕಿಶೋರ್ ಕುಮಾರ್ ಅವರ ಗೀತೆ ಇದು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

ಶಿವ ಶಿವ ಹನುಮಪ್ಪಾಜಿ ಮೂಲವನ ಮೈಕಾರಮಾದೀಶ್ವರ ಗಂಡೂರು ಮೇಲೆ ಮೂರ್ತು ಕೂತ್ಕೊಂಡು ತಮ್ಮಡಿಗೇರಿ ಯಾನ ತಲದಂಬು ಚಿಕ್ಕಾಲಲ್ಲ ದೊಡ್ಡಾಲಲ್ಲ ರಾಮ ಕೊಲ್ಲೂರು ರಂಗನಿಟ್ಟು ಒಣ್ಣ ಮರದು ಒಡ್ಡಿನ ಮೇಲೆ ಮುಂದೆ ನಿಂತುಕೊಂಡು ಅಯ್ಯ

ಮೂಲವಾಗಿ ಪ್ರವೇಶ ಮಾಡಿ ನೋಡ್ಬಿಟ್ರು. ನನ್ನ ದಿವಳಿಗೆ ತಿಂಗಳಲ್ಲಿ ನನ್ನ 8 ಲಕ್ಷ ಗಂಡ ಲಕ್ಷ ಅಮರ ಗಣಗಳು ಬರ್ತಾ ಇದ್ದಾರೆ. ಈ ಅಮರ ಗಣಗಳಲ್ಲಿ ಯಾರು ಶರಣರ ಬಂದಿರುವರೋ, ಯಾರು ಶರಣ ಮಹತ್ತರ ಬಂದಿರುವೋ, ಕಣ್ಣತ್ತಿ ನೋಡಬೇಕೆಂಬುದಾಗಿ ನಮ್ಮಪ್ಪಾಜಿ ಮೂಲವನ್ನು ಮಾಹಿತಿ ಆರಮಾದೇಶ ಬರ. ಅಯ್ಯೋ

ಪರಿಸ್ಕಲ್ ಮೇಲೆ ದೃಷ್ಟಿ ಹಸಿ ನೋಡ್ಬಿಟ್ರು. ಯಾವಳು ಒಬ್ಬ ಎಗ್ಡಿದ್ರು ಕೋಟ ತಾಲೂಕು ಮಜ್ಜಿ ಮಾರಲಿ ಬೆಳಗ ಅಲ್ಲಿಗೆ ಗೌಡರು ಮಾಡಿದ್ರು ಎಲಗಮ್ಮ ಅನ್ನವರು ಜಾತಿಯಲ್ಲಿ ಆಲುಮತದವಳು ಜಾತಿಯಲ್ಲಿ ಕುರುಬಿಡ ಕೋಟಿ ಒಬ್ಬ ತಾ ಕುಲುಕೊಬ್ಬ ಸರಣ ಅಲ್ಲಿಗೆ ಗೌಡರು ಮಾಡದಿ ಅಲಗಮ್ಮ ಅನ್ನವಳು ಮಾದಪ್ಪನ ಸೇವನು ಎಷ್ಟೊಂದು ಸೇವನೆ ಮಾಡಿದಾಳೆ 60 ಸೇವೆಗಳನ್ನು ಮಾಡಿರಳತ್ತೆ. 60 ಸೇವೆಗಳನ್ನು ಮಾಡಿದ ನೋಡ್ಬಿಟ್ಟು ಮಹಾದೇಶ್ವರ ಕೊಡಬಾರದು ಭಾಗ್ಯವನ್ನು ಕೊಟ್ಟುಬಿಟ್ಟಿರುತ್ತೆ. ಅಯ್ಯೋ ಗುರುವೇ ಗುರುದೇವ ನಿನ್ನ ಸೇವೆಯನ್ನು ನಾನು 60 ಸೇವೆಯನ್ನು ಮಾಡಿದಿನಲ್ಲೋ ತಂದೆಯೇ 60 ಸೇವೆಗಳನ್ನು ಮಾಡಿದ ನೋಡ್ಬಿಟ್ಟು ನೀನು ನನಗೆ ಕೊಡಬಾರದು ಭಾಗ್ಯವನ್ನು ಕೊಟ್ಬಿಟ್ಟಿಲ್ಲ ತಂದೆ ಭಾಗ್ಯ ಕೊಟ್ಬಿಟ್ರು ಅಂತೂ ನಾನು ಭಾಗ್ಯ ಕೊಟ್ಬಿಟ್ರು ಅಂತ ಹೇಳಿ ಈ 61ನೇ ಸ್ವಾಮಿಯಲ್ಲಿ ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ಗುರುದೇವ. ಈ 61ನೇ ಸ್ವಾಮಿಯಲ್ಲಿ ನಿನ್ನ ಏಳು ಮೇಲೆ ಕೈಲಾಸಿ ಬಂದು ನಾನು ಸತ್ರು ಸರಿ ಇದ್ರು ಸರಿ ಮುದಾಗಿ ಈ 61ನೇ ಸ್ವಾಮಿಯಲ್ಲಿ ನಿನ್ನ ಪಾದ ಮಾಡಕ್ಕೆ ಬರ್ತೀನಿ ಮುದಾಗಿ ಅವಳ ಮನೆ ಕೋಣವನ್ನು ಧಾರಿಸಿಕೊಂಡು ಅಡಿಗೆ ಭಂಡಾರವನ್ನು ಮಾಡಿಕೊಂಡು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನೀದು ಮಡಿಗಳನ್ನು ಬಿಟ್ಟುಕೊಂಡದ್ದೀಯಾತು 90 ಬಿಟ್ಟು ಮೀಸಲು ಬುತ್ತಿನ ಕಟ್ಟಿಕೊಂಡು 90 ವರ್ಗ ಮುದುಕಮ್ಮ ಅಯ್ಯೋ ಮೀಸ

ಶಿಲ್ಬತ್ತಿನ ಒತ್ಕೊಂಡು ಮುಂದೆದ್ದಿಯಾತು. ಊರು ಬಂದು ರವತ್ತ ಬೇವನ ಕಟ್ಟ ಜಗನ ಮೇಲೆ ಬುತ್ತಿನ ಬಿಡ್ಬಿಟ್ಟು ಕೆನ್ನ ಗ್ರಾಮ ದೇವರುಗಳಿಗೆಲ್ಲ ಪೂಜಾ ಪುರಸ್ಕಾರ ಮಾಡಿಸ್ಕೊಂಡು ತೊಂಬತ್ತು ವರ್ಷ ಮುದಕಮ್ಮ ಅಲ್ಲೊಂದು ಏತಿನ ಮಾಡ್ತಿದ್ದಾಳೆ. ತೊಂಬತ್ತು ವರ್ಷ ಮುದಕಮ್ಮ ತನ್ನ ಗ್ರಾಮದವರುಗಳಿಗೆಲ್ಲ ಪೂಜಾ ಪುರಸ್ಕಾರ ಮಾಡಿಸ್ಕೊಂಡು ತಮ್ಮಡಪ್ಪನವರ ಕಲಿ ತೀರ್ಥ ಪ್ರಸಾದಗಳು ಇಸ್ಕೊಂಡು ಅಲ್ಲೊಂದು ಏತಿನ ಮಾಡ್ತಿದ್ದಾಳೆ. ಏನ್ ಏತಿನಿದ್ರೆ ಅಯ್ಯ ಗುರುವೆ ಗುರು ತಂದೆಯೇ ಗುರು ದೇವ ನಿನ್ನ ಸೇವೆಯನ್ನು ನಾನು ಅರವತ್ತು ಸೇವೆಗಳನ್ನು ಮಾಡಿದೆ ನಿರುತ್ತಂದೆ. ಈ ಅರವತ್ತೊಂದನೇ ಸ್ವಾಮಿಯಲ್ಲಿ ನಾನು ಮಾದಪ್ಪನ ಬೆಟ್ಟು ಕೂಗಬೇಕು, ನಾನು ಮಾದಪ್ಪನ ಸೇವನ ಮಾಡಿಕೊಂಡು ಬರಬೇಕೆಂಬುದಾಗಿ ನನ್ನ ಮನೆ ಕೋಣವನ್ನು ತಾರದುಕೊಂಡು ಸ್ನಾನ ಮಡಿಗಳನ್ನು ಮಾಡಿಕೊಂಡು ಮೀದು ಮಡಿಗಳನ್ನು ಬಿಟ್ಟುಕೊಂಡು ಅಷ್ಟು ಅರಸಲುದು ನಾನು ಬಹಳ ಭಯಭಕ್ತಿಯಿಂದ ಒಪ್ಪತ್ತು ಬಟ್ಟಿ ಮೀಸಲು ಬತ್ತಿ ಕಟ್ಟಿಕೊಂಡು ಅರ್ಧ ದಾರಿ ಬಂದದ್ದಾಯ್ತು. ಅರ್ಧ ದಾರಿ ಒಳಗ ನನಗೆ ಸಂಡು ದೊತ್ತ ಯಾರು ಹೇಳಲು ಗುರುದೇವ ನಾನು ಒಬ್ಳೇ ಯಾವ ರೀತಿ ಬರಬೇಕು ನಿನ್ನ ಏಳು ಮನ ಕೈಲಾಸಕ್ಕೆ ನಾನು ಒಬ್ಳೇ ಯಾವ ರೀತಿ ಬರಬೇಕು ಗುರುದೇವ ನಾನು ಒಬ್ಳೇ ಬರಬೇಕು ಅಂತಂದ್ರೆ ನಿನ್ನ ಲಳತವು ನನ್ನ ಹುಲಿ ಕಾಟ ಭಗವಂತ ನಿನ್ನ ಸರ್ಪನಾದ ಬಳಗ ಸರ್ಪನ ಕಾಟ ಭಗವಂತ ನಿನ್ನ ನಾ ತಲದ ಮುನ್ನತವು ನನಗಾನ ಕಾಟವಲ್ಲ ಭಗವಂತ ನಾನು ಒಬ್ಳೇ ಬರಬದಕ ನನಗೆ ತುಂಬಾ ಬಾಳ ಭಯ ಮಾತದಲ್ಲಿ ಗುರುದೇವ ಅಂತ ಹೇಳಿಬಿಟ್ಟು ತೊಂಬತ್ತು ವರ್ದು ಮುದಕಮ್ಮ ಮೂರು ಮುಂದೆ ಬೇವನ ಕಟ್ಟ ಜಗಲಿ ಮೇಲೆ ಮಡಿಕೆ ತತ್ತ ಬುತ್ತಿನ ಒತ್ತಕೊಂಡು ಹೋಗಿ ತನ್ನ ನಡುವಲ್ಲಿ ಮಡಿಬಿಟ್ಟು ದಟ್ಟಿ ಬರಕಲೆ ತತ್ತ ಮೂರನ ತೆಗೆದು ನಡಮನ ಗುಡಿಲಿ ಮಡಿಬಿಟ್ಟು ತನ್ನ ಶಿವಸರಗನ್ನು ತೆಗೆದುಕೊಂಡು ಪಡತೋರಿಯ ದಾರದಲ್ಲಿ ತನ್ನ ಶಿವಸರಗನಲ್ಲಿ ತನ್ನ ಮೊಕ್ಕದ ಬೆವರನ್ನು ತೊಡೆಯುತ್ತಾ ತೊಡೆಯುತ್ತಾ ಅಲ್ಲ ಮಾತ

ತನ್ನ ಮನೆಯಜ್ಜೆ ಅನ್ನೋನು ಯಾವ ಮಾಡಿಕೊಂಡು ಆಗಲಿ ಇದು ನಮ್ಮ ಅಪ್ಪಾಜಿಯ ಮಾನ ಭಾವನಾಥದ ಮಹಾದೇವಲಿಂಗಯ್ಯ ದೃಷ್ಟೇಸಿ ನೋಡ್ತಾ ಇದ್ದಾರೆ ಎಲ್ಲೋ ಎಲ್ಲೋ ನನ್ನ ಕಂದ ಮುದುಕಮ್ಮ ನನ್ನ

ಅರವತ್ತು ಸೇವೆಗಳನ್ನು ಮಾಡಿದಿಲ್ಲೋ ನನ್ನ ಕಂದ. ಈ ಅರವತ್ತೊಂದನೇ ಸ್ವಾಮಿಯಲ್ಲಿ ನನ್ನ ಜ್ಞಾನವನ್ನು ಮರೆತು ಬಿಟ್ಟು ಅಹಂಕಾರದಲ್ಲಿ ನಿನ್ನ ಮನೆ ಜ್ಞಾನ ಮಾಡಿಕೊಂಡು ನಿಯಮಗಳೇ, ನಿನ್ನ ಅಹಂಕಾರವನ್ನು ಮುಟ್ಟ ಮಾಡಿ ನಿನ್ನ 90 ಊರ್ದು ಮುದುಕಿಗೆ ನಾನು ದರ್ಶನವನ್ನು ಕೊಡದು ಹೋದ ಮೇಲೆ ಮಾದೇ ಸುರತ ನಾಮಕರಣ ನನಗೆ ಅತಿ ಕೆಮ್ಮದಾಗಿ ಗಂಡು ಉಲುಕೊಂಡು ಕರಿ ಬೆಕ್ಕು ಮಾಡಿ ಕೊತ್ತಿ ಮೇಲೆ ಗೂಟು ಮಾಡಿ ಒನ್ನ ಅಮೃತ ಹುಡ್ಡಲ್ಲಿ ಕಟ್ಟಾಕಿಬಿಟ್ಟು ಅಯ್ಯ ಗುಲ್ಲಿಯರು ಪನ್ನೆ ತಾಳಿದರು

ನಮೋ ಶಿವಾಯ. ಮಹಾದೇವಲಿಂಗಯ್ಯ ಹುಲಿ ರೂಪ ತಾಳ್ಕೊಂಡು ತೊಂಬತ್ತೂರ್ದ ಮನೆ ಟ್ಯಾತಿಟ್ಟಲ್ಲಿ ಆಗುಡು ಬಿಟ್ರು. ಆಗ ತೊಂಬತ್ತೂರ್ದ ಮುದುಕ ಮನೆ ಯಾವ ರೀತಿ ಆತು ಅಂತೇಳಿದ್ರೆ, ಅವಳ ಮುಂದೇರತನ್ನು ಲಗಣ ತಪ್ಪಿ ನಿಲ್ಲಿಸಿದ್ದಾರೆ. ಹಿರಿಯ ಮಗನ ಮೊಲ್ಲ ಹಡ್ದಾಡಿಸಿದ್ದಾರೆ. ಹಿರಿಯ ಸ್ವತ್ತಿಗೆ ಬಿಟ್ಟನು ಕೊಟ್ಟಿದ್ದಾರೆ ಮಹಾದೇವಲಿಂಗಯ್ಯ. ಅಲ್ಲಿಗೆ ತೊಂಬತ್ತೂರ್ದ ಮುದುಕಮ್ಮ ಅದರಿಂದ ಕೊತ್ತಾರ ಬತ್ತನಂತೆ ಎತ್ತಗಳಲ್ಲಿ ಅವಳ ಮನೆ ಬಾಳಾಟಲೆಲ್ಲ ತಿರುಗಿ ಹಾಡ್ಕೊಂಡು ನೋಡ್ತಾ ಇದ್ದಾಳೆ. ಅವಳ ಮನೆ ಬಾಳಾಟಲೆಲ್ಲ ತಿರುಗಿ ಹಾಡ್ಕೊಂಡು ನೋಡ್ಬಿಟ್ಟು ಏನ್ ಹೇಳ್ತಿದ್ದಾಳೆ, ಜೇಳಿ ಜೇಳಿ ಗುರುವೆ ಗುರು ತನ್ನಿಯೇ ಅಯ್ಯೋ ಗುರುವೆ ಗುರುದೇವ, ಇದು ನಿನ್ನ ಮಾಯವರ್ತು ಮತ್ತೆ ಅರ್ಧ ಮನೆ ಗುರುತಂದೆ ರವಷ್ಟು ನಿನ್ನ ಜ್ಞಾನವನ್ನು ಮರೆತು ಬಿಟ್ಟು ನಾನು ಆ ಕಾರದಲ್ಲಿ ನನ್ನ ಮನೆ ಜ್ಞಾನವನ್ನು ಹಾಡಿಕೊಂಡು ಬರ್ತೀಗೆ ನನ್ನ ಬದುಕು ಬಾಳಿಗೆಲ್ಲ ನಷ್ಟ ಮಾಡಿಬಿಟ್ಟಲ್ಲ ಗುರುದೇವ, ಇದು ನಿನ್ನ ಮಾಯವರ್ತು ಸ್ವಾಮಿ ಮತ್ತೆ ಅರ್ಧ ಮನೆ ಗುರುದೇವ ಅಂತೇಳಿ ಗಂಗೆ ಸ್ಥಾನದ ಮಗುನಿತ್ತುಕೊಂಡು ತಣ್ಣೀರು ಮುಳುಗಿ ತಣ್ಣೀರು ಸ್ಥಾನವನ್ನು ಮಾಡಿಕೊಂಡು ಏಳು ಮನೆ ಸ್ವಾಮಿ ನನ್ನ ಬಡಸ್ತಾನ ಬೈದು ಮಾಡಪ್ಪ, ನನ್ನ ಸಿರಿಸ್ತಾನ ಮುಟ್ಟು ಮಾಡು ಗುರುದೇವ, ನನ್ನ ಕಷ್ಟ ಆಗಲಿ ನಿಮ್ಮದಾಗಿ ಅಂತ ತುಂಬ ತೂರ್ದು ಮುದುಕಮ್ಮ.

ಈಗಲಿಗಿನ ಬದುಕಾಳಿಗಳು ಸುರಕ್ಷಿತ ಕೊಟ್ಟಲ್ಲಿ ಗುರುದೇವ ಸುರಕ್ಷಿತ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ಒಬ್ಳೇ ಬರಕ್ ಸಾಧ್ಯವಿಲ್ಲ. ನನ್ನ ಜೊತೆಯಲ್ಲಿ ಯಾವೆಲ್ಲಾರೊಬ್ಬನ ಕುಂಡು ಹೋಗಿ ಜೊತೆ ಮಾಡಿದಂತ ಹಬ್ಬದಲ್ಲಿ ನಾನು ಇದೇ ಪುತ್ತಿನ ಹೊತ್ತು

0: ಜಗನ್ಮಾತಿ ಶಂಕಮ್ಮತ್ತಂತ ಕಣ್ಣೀರು,
1: ಹೌದು
0: ಜಗನ್ಮಾತಿ ಶಂಕಮ್ಮತ್ತಂತ ಕಣ್ಣೀರು. ಶಂಕಲಾತಿ ತಿಂಗಳಲ್ಲಿ ಮಂಜಿಯ ಮಂಜು ಕವಿಯ ಹಾಕಬಹುದು. ನಮ್ಮ ಅಪ್ಪಾಜಿ ಮುತ್ತುದೊಳಗ ಮೇಲೆ ಮೂರನೇ ಕಣ್ಣೀರು ಬಿದ್ದು ಬಿಡ್ತಂತೆ. ಬಲಭಾಗದಲ್ಲಿ ಮಡಿಗಿರು ಬತ್ತ ನಾಗ ಬೆತ್ತ ಮೇಲೆ ನಾಲ್ಕು ಕಣ್ಣೀರು ಬಿದ್ದು ಬಿಡ್ತಂತೆ. ನತ್ತಿ ಮೇಲೆ ಸೂಪೂದು ಮಾಡಿ ಮಡಿಗಿರು ಅಂತ ಪಾರಿಜಾತೂನ್ ಮೇಲೆ ಮೂರನೇ ಕಣ್ಣೀರು ಬಿದ್ದು ಬಿಡ್ತಂತೆ. ಆ ಪಾರಿಜಾತಗದು ಕಣ್ಣೀರು ಆವಳಿ ತಡಲಾರ್ದನೆ ಜರಣಿ ಮೇಲೆ ಬಿದ್ದುಕೊಂಡು ಬಡದು ಹಾಕದಾವು. ಯಾವ ರೀತಿ ಮಿರಳಿತ್ತಿರುವುದೋ ಅದೇ ರೀತಿ ಮಿರಳಿತಾ ಇರ್ತೈತೆ ಪಾರಿಜಾತಗದು. ಮೂಡಿದ ಮೇಲೆ ಮುದ್ದು ಮಾಹಿಕಾರ ಮಹಾದೇವಲಿಂಗಯ್ಯ ನೆಮ್ಮದವರ ಮನವಳಗ ತುಂಬಿ ತೊಳಕಾಡು ಮತ್ತ ಜಗತ್ತು ಮಾಗುರು. ಮದ್ದಿಕ್ಕದವರ ಮನವಳಗ ಮದ್ದಾನ ಕಾಳ ಮಾಡಬಲ್ಲ. ವಿಷಾವಿಕ್ಕದೂರು ಮನೆಯಲ್ಲಿ ಹಂಸವನ್ನು ನಾಶ ಮಾಡಬಲ್ಲ. ಪ್ರತಿ ಕಾಲದಲ್ಲೂ ಕೂಡ ಮಾದಿಯವ ಮಾದಪ್ಪ ಅಂತೇಳಿ ಯಾರು ನನ್ನ ಅರ್ಥ ಮಾಡ್ತಾರಿಯೋ, ಯಾರು ಪೂಜಿಸ್ತಾರಿಯೋ, ಯಾರು ಕೊಂಡು ಆಡ್ತಾರಿಯೋ ಅಂತವರ ಮನೆಯಲ್ಲಿ ಒಡೆದು ಒಂಬಾಳಿ ಇತ್ತು ವಾಲಾಡು ಮತ್ತ ಏಳು ಮನೆಯ ನಿಜಲಿಂಗ ಮೂರ್ತಿ ಅಯ್ಯ ಕಣ್ಣದ

ಕಣ್ಣದ್ರದ್ದು ನೋಡ್ಬಿಟ್ಟು ಮೂಡ್ಲು ಮನ ಮಾಯಕಾರ ಮಾದೇಶ್ವರ. ಅಯ್ಯಯ್ಯೋ ಭಗವಂತ, ಈ ಅವಳು ಹೆಣ್ಣು ಬಾಲತ್ತ ಕಣ್ಣೀರು ಸಂಕುಲ ತಿಂಗಳಲ್ಲಿ ಮಂದಿ ಕವಿ ಹಾಕಬಹುದು. ಒಂದು ಹೆಣ್ಣಲ್ಲಿ ನೀರು ಎರುತ್ತಿರುವುದಲ್ಲ, ಅದೇ ರೀತಿ ಎರುತ್ತಿರುವುದಲ್ಲ ನನ್ನ ಪಾದದ ಮುಂದ. ನನ್ನ ಮುತ್ತುಂಜೋಳದ ಮೇಲೆ ಮೂರನ ಕಣ್ಣೀರು ಬಿದ್ದು ಬಿಡ್ತು. ನನ್ನ ಬಲಭಾಗದಲ್ಲಿ ಮಡಗಿರುವಂತ ನಾಗಬೆತ್ತ ಮೇಲೆ ನಾಲ್ಕು ಕಣ್ಣೀರು ಬಿದ್ದು ಬಿಡ್ತಲ್ಲ. ನನ್ನ ನತ್ತಿ ಮೇಲೆ ಸೂಪು ಮಾಡಿ ಮಡಗಿರುವಂತ ಪಾರಿಜಾತೂನ್ ಮೇಲೆ ಮೂರನ ಕಣ್ಣೀರು ಬಿದ್ದು ಆ ಕಣ್ಣೀರು ಅವಳು ತನ್ನಲಾರದನೆ ಆ ಪಾರಿಜಾತಗುದು ಜರಣಿ ಮೇಲೆ ಬಿದ್ದುಕೊಂಡು ಬಿಡದು. ಆಕದಾವು ಯಾವ ರೀತಿ ಮಿರಳುತ್ತಿರುವುದು ಅದೇ ರೀತಿ ಮಿರಳುತ್ತೆ ನೀವು ಬಿದ್ದಿರುವುದಲ್ಲ. ಅವಳಿ ದೇವಗಣ್ಯ ಹೋ ಕಾಣಿ, ಅವಳಿ ದಿಬ್ಬಗಣ್ಯ ಹೋ ಕಾಣಿ, ಅವಳು ಹೊಸ ಮಗಳ ಹೋ ಕಾಣಿ, ಅಥವಾ ಶಿಶುಮಗಳು ಕೂಡ ಗೊತ್ತಿಲ್ಲವಲ್ಲ. ಆ ಹೆಣ್ಣು ಬಾಲ ಕಷ್ಟ ನೋಡಿಕೊಂಡು ಬರಬೇಕಲ್ಲ. ನಾನು ಉತ್ತರ ದೇಶಕ್ಕೆ ಹೋಗಿ ನಾನು ಉತ್ತರಾದೇವನ ಗರ್ಭದಲ್ಲಿ ಬಿಟ್ಟು ಉತ್ತರ ಉತ್ತರಾದ ಮನೆಯತ್ತ ತಾಯಿ ಮಾಡಿಕೊಂಡು ಅಲ್ಲಿಂದ ಕಲ್ಯಾಣ ಪಟ್ಟಣಕ್ಕೆ ಬಂದದ್ದೇ ಆಯ್ತು. ಕಲ್ಯಾಣ ಪಟ್ಟಣದಲ್ಲಿ ಕಲಿ ಬಿಡಿಸಿ ಕಲ್ಯಾಣದವರ ತಂದೆ ಮಾಡಿಕೊಂಡು ಅಲ್ಲಿಂದ ಕುಂತೂರು ಮಠಕ್ಕೆ ಹೋಗಿ ಕುಂತೂರು ಮಠದಲ್ಲಿ ಪಂಚಳಿ ದೀಕ್ಷವಾಗಿ ಆ ಕುಂತೂರು ಪ್ರಭುಲಿಂಗ ಸ್ವಾಮಿಗಳು ಕೊಂಡು ಹೋಗಿ ನಾನು ಗುರುಗಳು ಮಾಡಿಕೊಂಡು ಆ ಕುಂತೂರು ಮಠವನ್ನು ಬಿಟ್ಟದ್ದಾತು. ಕತ್ತರಿಸ್ತು ಕಾಡುವಾರ, ಬಿತ್ತರಿಸ್ತು ಬೀಳುವಾರ, ನುಗ್ಗುಬಾರ್ದ್ವಾರ ಹೆಮ್ಮ ಕಾರುಗುತ್ತಿ ಸೀದಾ ಸಿರಿಗಂದ ಏಳು ಬಾಗ ಉನ್ನತಕ್ಕೆ ಬಂದು ನಾನು ನೆಲಗೊಂಡು ಕಾಲಕ್ಕೂ ಈ ಹೆಣ್ಣು ಬಾಲ ಕಷ್ಟ ಅಂದ್ರೆ ಯಾವತ್ತೂ ನನ್ನ ಪಾದಕರವಾಗಿತ್ತಿಲ್ಲವಲ್ಲ. ಅವಳಿ ದೇವಗಣ್ಯೋ ಕಾಣಿ, ಅವಳಿ ದಿಬ್ಬಗಣ್ಯೋ ಕಾಣಿ, ಹಸುಮಗಳೋ ಕಾಣಿ, ಸಿಸುಮಗಳು ಗೊತ್ತಿಲ್ಲವಲ್ಲ. ಆ ಹೆಣ್ಣು ಬಾಲ ಕಷ್ಟ ನೋಡಿಕೊಂಡು ಬರೆದು ಹೋದ ಮೇಲೆ ನಾನು ಏಕಾಂಗಿ ಮನೆಯಲ್ಲಿ ಹುಟ್ಟಿ ಸಾರ್ಥಕ ವಿನಿಮದಾಗಿ ನಮ್ಮಪ್ಪಾಜಿ ಮೂಡ್ಲು ಮನ ಮೈಕಾರ ಮಾದೇಶ್ವರ ಅಯ್ಯ.

ದೇವ, ನನ್ನನ್ನು ಸ್ವಾತ್ರದಿಂದ ಕರೆದ ವಿಚಾರವನ್ನು ಸ್ವಾಮಿ ಅಂದರು. ಬೇಡ್ರಿ ಕಣ್ಣಪ್ಪ, ಎಲ್ಲೋ ಎಲ್ಲೋ ನನ್ನ ಕಲ್ಲ ಬೇಡ್ರಿ ಕಣ್ಣಯ್ಯ. ಯಾವಳು ಹೆಣ್ಣು ಬಾಲತ್ತ ಕಣ್ಣೀರು ಸಂಕಲ ತಿಂಗಳಲ್ಲಿ ಮಂದಿ ಕವಿಯ ಕಬದು ನನ್ನ ಪಾದದ ಮುನ್ನ ಒಂದು ಎಣ್ಣೊಳ್ಳೆ ನೀರು ಇರ್ತದಲ್ಲ ಕಂದ ಹರಿತಿರುತ್ತಿರ್ಬೋದು ಮಗನೇ. ನನ್ನ ಮುತ್ತುಂಜು ಒಳಗ ಮೇಲೆ ಮೂರನೇ ಕಣ್ಣೀರು ಬಿದ್ದು ಬಿಡ್ತು ನನ್ನ ಕಂದ. ನನ್ನ ಬಲಭಾಗದಲ್ಲಿ ಮಡಿದಿರು ಬತ್ತ ನಾಗ ಬೆತ್ತ ಮೇಲೆ ನಾಲ್ಕು ಕಣ್ಣೀರು ಬಿದ್ದು ಬಿಡ್ತು ಮಗನೇ. ನನ್ನ ನತ್ತಿ ಮೇಲೆ ಸೂಪು ಮಾಡಿ ಮಡಿದಿರು ಬತ್ತ ಪಾರಿಜಾತೂನ್ ಮೇಲೆ ಮೂರನೇ ಕಣ್ಣೀರು ಬಿದ್ದು ಬಿಡ್ತು ನನ್ನ ಕಂದ. ಆ ಪಾರಿಜಾತುಗದು ಕಣ್ಣೀರು ಆವಡೆ ತಡಲಾರ್ದನೆ ಎರಡು ಮೇಲೆ ಬದುಕುಡಿದು ಬಡದ ಆ ಕದಾವು ಯಾವ ರೀತಿ ಮಿಳಿತಿರ್ಬೋದು ಅದೇ ರೀತಿ ಮಿಳಿತಿರ್ಬೋದು ಕಂದ. ಅವಳು ದೇವಗಣ್ಣಿ ಹೋ ಕಾಣಿ, ದಿಬ್ಬಗಣ್ಣಿ ಹೋ ಕಾಣಿ, ಹಸುಮಗಳು ಹೋ ಕಾಣಿ ನನ್ನ ಕಂದ. ಸುಸುಮಗಳು ಗೊತ್ತಿಲ್ಲ ಕಂದ. ನಾನು ಪರಿಹಾ ಹೆಣ್ಣು ಬಾಳ ಕಷ್ಟ ಉಡಬೇಕಾದ್ರೆ ನಾನು ಪರಿಪಾದ್ಯಲ್ಲಿ ಹೋಗೋಕ್ಕಾಗುವುದಿಲ್ಲ. ನಾನು ಪರಿಪಾದ್ಯಲ್ಲಿ ಹೊಂಟೋಗ್ಬಿಟ್ರಿ ಕಂದ. ತಾಮು ಕರಿಬೋದಿಲ್ಲ, ಭೂಮಿ ಬೆಳೆಬೋದಿಲ್ಲ, ಒಬ್ಬ ಮರುಗ ಆಗಬಳು, ಗಂಗ ಮಗ ಮರಿ ಆಗಬಳು, ಮುನಾದ ಮುನಾದಿಗಳಲ್ಲಿ ಸೂಪುದು ತಪ್ಪೋಯ್ತದ ಕಂದ. ನಾರಾಯಣ ಸ್ವಾಮಿಗೆ ನಾಮ ಶ್ಯಾಮ ತಪ್ಪೋಯ್ತದ ಮಗನೇ. ನರಲೋಕಕ್ಕೆಲ್ಲ ಬರಗುಟ್ಟು ಬಿಡ್ಬಿಡ್ತದ ಕಂದ. ಆದ್ರೆ ದಸಿನ ನನ್ನ ಕಲ್ಲ ನನ್ನ ಕುಂತೂರು ಮಠದಲ್ಲಿ ಕೊಟ್ಟರು ಮತ್ತ ಅನ್ನ ಡಸ ಸಿದ್ದವರು ಕುಂಡು ಹೋಗಿ ಗಂಡು

ಗಂಡೂಲಿ ತಕ್ಕಬ ಅಂತ ಹೇಳ್ತಾ ಇದ್ರಲ್ಲ ಸ್ವಾಮಿ, ಗಂಡೂಲಿ ಅಂತ ಗಲಗಲ್ಲಿ ನನ್ನ ಜೀವಾಜ್ಯವೆಲ್ಲ ಉದುರುಟ್ಟೋಯ್ತು ಸ್ವಾಮಿ, ನನ್ನ ಹೊಟ್ಟೆ ಗರ್ಭನಿ ನಡುಗೋಯ್ತು, ನನ್ನ ಮೈ ರೋಮಿನ ನಷ್ಟೋಯ್ತಲ್ಲ ಗುರುದೇವ, ಗಂಡೂಲಿ ನನ್ನ ಕಂಡ ಗಲಗಲ್ಲಿ ಕಚ್ಚಿತ್ತಮ್ಮ ಕಚ್ಚಿ ಒಕ್ಕಳ್ರಿಗೆ ಗೊತ್ತಮ್ಮನಿಗೇರಿ ಬೇಲ್ಗುಂತಲ್ಲ ಬಿಸಿಲಿಂದ ಕಾಲು ಮಾಡಿಬಿಡ್ತದಲ್ಲ ಗುರುದೇವ.

ಕಣ್ಣಯ್ಯ ಕಂದ ಹೇಳು, ಬನ್ನಿ ಕೇಳು. ಗಂಡೋಲಿ ಅಂದಗಳಲ್ಲಿ ನಿನ್ನ ಎದಾಯಿ ಎರಡು ಭಾಗ ಆಗುತ್ತೆ ನನ್ನ ಕಂದ. ಎದರ ಬೇಡ ಮಂದನೆ, ಉರಿ ಎತ್ತ ತೆಗೆದು ನತ್ತಿ ಮೇಲೆ ಮಡಗ್ತೀನಿ ಕಲ್ಲ ನಿನಗ, ಬೆರಳಿ ಎತ್ತ ತೆಗೆದು ಬೆನ್ನ ಮಡಗ್ತೀನಿ ಮಂದನೆ. ನನ್ನ ಮಾಯದ ಕಪ್ಪು ಮಳೆಯಾಳದ ಬೂದಿ ನಿನ್ನ ಹಸ್ತದಲ್ಲಿ ಕುಡಿಯುವನು ಕಂದ. ಕಮ್ಮದ ಬಳಿ ಮೇಲೆ ಮೇಲೆ ಹೋಗಿ ನಿಂತುಕೊಂಡು ರಮ ರಮಣ ಗೋವಿಂದ ಕಂಬದ ಬೋಳಿ ದಿಂಬದ ಮೇಲೆ ಲೋಗಿ ನಿಂತ್ಕೊಂಡು ನನ್ನ ಕನ್ನ. ಆ ಹುಲಿಗಳನ್ನು ಕೂಗು, ಕನ್ನತ್ತ ಆ ಹುಲಿಗಳಲ್ಲಿ ನನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಬೇಕಂದ. ಎದರ ಬೇಡ ನನ್ನ ಕನ್ನ, ಗಂಡು

ಬಿಟ್ಟು ಕೈಲಾಶದಲ್ಲಿ ನನ್ನ ಮಡಿದೆ ಅದು ಪಾರ್ವತಿ ನನ್ನತ್ತ ಗನಗಿರುತ್ತಿಲ್ಲ ನನ್ನತ್ತ ಪತಿರತೆ ನನ್ನತ್ತ ಜಗನ್ಮಾತಿ ಈ ಭೂಲೋಕದಲ್ಲಿ ಯಾರು ನಿಮ್ಮದ ಹಾಗೆ ಹೆಚ್ಚಾಳು ಪಡ್ತಾ ಇದ್ದಾಳೆ ನನ್ನ ಮಡಿದೆ ಅದು ಪಾರ್ವತಿ ಸತ್ಯ ದೃಢ ಭಕ್ತಿ ನೋಡಬೇಕಾದ್ರೆ ನಾನು ಯಾವ ರೂಪದಲ್ಲಿ ಹೋಗಬೇಕು ಮುದಾದ ಸಾಕ್ಷಾತ್ ಭಗವಂತನು.

ಸಾಕ್ಷಾತ್ ಭಗವಂತನು ಜನಗಾವಿ ಇಳಿದು ಸುಳುಗು ಅಂಶಿಗುಟ್ಟು ಮಕ ತುಂಬ ಬಸವಂಗ ಕುಳು ತುಂಗುದ್ರಾಕ್ಷಿ ಮುಂದಿನ ಪಾದಕ್ಕೆ 300 ದಿಂಗು ಹಿಂದಿನ ಪಾದಕ್ಕೆ 200 ದಿಂಗು 66 ಕಾದು 33 ಬಿರುಗಳು ಧರಿಸಿಕೊಂಡು ಮುತ್ತುಂದೊಳಗೆ ತೆಗೆದು ಮುಂಗಿಲ ಆಧಾರವನ್ನು ಮಾಡಿಕೊಂಡು ನಾಗ ಬೆತ್ತ ತೆಗೆದು ಬೆಲಗಲ್ಲಿ ಆಧಾರವನ್ನು ಮಾಡಿಕೊಂಡು ಸಾಕ್ಷಾತ್ ಭಗವಂತನು

ಇಂದು ಸೋಮವಾರ. ಮಾ ಪುಣ್ಯ ಕಾಲದಲ್ಲಿ ಪಾರ್ವತಿ ಗುರುಮಠಕ್ಕೆ ಹೋಗ್ಬಿಟ್ಟು ಸಾಕ್ಷಿ ಆದ ಭಗವಂತನು ಪಾರ್ವತಿ ಗುರುಮಠದಲ್ಲಿ ಹೋಗಿ ನಿಂತ್ಕೊಂಡು ನಿಲ್ಲಗಡೆ ಮನೆಗೆ ಹೋಗಿ ನಿಂತು ನೋಡ್ತಾ ಇದ್ದಾರೆ. ಓ ಶಿವ ಶಿವ, ನಾನು ಈ ರೂಪನನ್ನು ಉಂಟು ಹೋದ್ರೆ ನನ್ನ ಮಡದಿ ಆದ ಪಾರ್ವತಿ, ಇವರೇ ನನ್ನ ಗಂಡನ ಹಾಗ ಮಲ್ಲಯ್ಯ, ಇವರೇ ನಮ್ಮ ಪತಿ ದೇವರು, ಇವರೇ ನಮ್ಮ ಸಾಕ್ಷಾತ್ ಭಗವಂತ ಪದಾ ಗುರುತನ್ನು ಚೆನ್ನಾಗಿ ತಿಳಿದು ಬಿಡ್ತಾಳಲ್ಲ, ಇದಕ್ಕೇನು ಮಾಡಿ ನಿಮ್ಮದಾಗಿ ಈ ರೂಪನ ಮರೆ ಮಾಡಿಬಿಟ್ಟು ಬದಲಿ ರೂಪ ತಾಳ್ಕೊಂಡು ಹೋಗಬೇಕೆಂಬುದಾಗಿ ಸಾಕ್ಷಾತ್ ಭಗವಂತನು ಇನ್ನ ರೂಪ ತಾಳ್ತೇನೆ ಅಂತ ಹೇಳಿದ್ರೆ ಏ

0: ಸಾಕ್ಷಾತ್ ಭಗವಂತನು ನಿಲಗಿಲ್ಲಿ ಮನೆಗೆ ಬಂದಿದ್ದಾಯ್ತು. ನಿಜರೊಬ್ಬ ನೋಡ್ಬಿಟ್ಟು ಇಳಿತಾ ಇದ್ದಾರೆ ಪರಮಾತ್ಮನು.
1: ಓಹೋ,
0: ಎಲ್ಲ ಅವತಾರವನ್ನು ಎತ್ತದ್ದಾಯ್ತು. ಈ ಕಡಬಡ್ಡು ರೂಪನದು ಕಡೆಯ ಅವತಾರ. ಈ ಕಡೆಯ ಅವತಾರದಲ್ಲಿ ನನ್ನ ಮನೆಯಾದ ಪಾರ್ವತಿ ಸತ್ಯ ದೃಢ ಭಕ್ತಿ ನೋಡ್ಕೊಂಡು ಬರಬೇಕೆಂಬುದಾಗಿ ಸಾಕ್ಷ

0: ಸಮಯ ಸರಿಯಾಗಿ 4:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಸಂಧ್ಯಾರಾಗ.
2: ಕರ್ನಾಟಕ ಹಾಲು ಮಹಾಮಂಡಳಿಯ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಸತ್ಯನಾಥ್ ಕೆಕೆ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್.
1: ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವ್ರಿಗಿನ್ನೂ 73ರ ಹರಿಯ. ನಮ್ಮ ಕರ್ನಾಟಕದ ಹೆಮ್ಮೆಯ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಹಾಲು ಮಹಾಮಂಡಳ ಇವತ್ತು ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನು ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಇವರು ಕೂಡ ಒಬ್ಬರು. ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಎಲ್ಲ ವಿಭಾಗಗಳಲ್ಲಿ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈಗಲೂ ತಮ್ಮ ಸುದೀರ್ಘ ಅನುಭವವನ್ನು KMF ಗೆ ಸಲಹೆಗಾರರಾಗಿ ನೀಡ್ತಾ ಇದ್ದಾರೆ. ಅವರ ಇನ್ನೊಂದು ವಿಶೇಷ ಗುಣ ಅಂತಂದರೆ ಎಂತಹ ಸಮಯ ಸಂದರ್ಭಗಳಿಗೂ ಅತ್ಯಂತ ಸ್ನೇಹಮಯವಾಗಿ ಹೊಂದ್ಕೊಂಡು ಬಿಡ್ತಾರೆ. ಅದು ಕಷ್ಟನೇ ಆಗಿರ್ಬೋದು, ಸುಖನೇ ಆಗಿರ್ಬೋದು, ಎಲ್ಲದಕ್ಕೂ ಸುಲಭವಾಗಿ ಹೊಂದ್ಕೊಂಡು ಬಿಡ್ತಾರೆ. ಆಧ್ಯಾತ್ಮದ ಬಗ್ಗೆ ಅಪಾರವಾದ ಒಲವಿದೆ. ಉಚಿತವಾದ ಆಪ್ತ ಸಮಾಲೋಚನೆ ಮೂಲಕ ನೊಂದ ಮನಸ್ಸಿಗೆ ಸಾಂತ್ವನ ಕೂಡ ಹೇಳ್ತಾರೆ. ಹಲವು ದೇಶಗಳನ್ನು ಸುತ್ತಿ ಬಂದಿದ್ದಾರೆ. ಇಷ್ಟೆಲ್ಲ ಸಾಧಿಸಿದ್ರು ಮತ್ತಿನ್ನೇನಾದರೂ ಸಮಾಜಕ್ಕೆ ಕಾಣಿಕೆಯನ್ನು ಕೊಡಬೇಕು ಅನ್ನುವ ಅವರ ಬತ್ತದ ಉತ್ಸಾಹ ಯುವ ಸಮೂಹಕ್ಕೆ ಮಾದರಿಯಾಗಿದೆ. ಬನ್ನಿ, ಅವರ ಜೀವನದ ಅನುಭವವನ್ನು ತಿಳಿದುಕೊಳ್ಳೋಣ. ಸತ್ಯನಾಥ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಮಂಜುನಾಥ್ ಅವರಿಗೆ ನನ್ನ ನಮಸ್ಕಾರಗಳು.
1: ಸರ್, ಮೊದಲಿಗೆ ನಿಮ್ಮ ಸ್ವಂತ ಊರು, ನಿಮ್ಮ ತಾಯಿ ತಂದೆ ಮತ್ತು ನಿಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಪರಿಚಯ.
3: ನಾವು ಮೂಲ ಕೊಣನೂರು, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು. ನನ್ನ ತಂದೆ ಕೃಷ್ಣಪ್ಪನವರು ಅಂತ, ನನ್ನ ತಾಯಿ ಸರೋಜಮ್ಮ ಅಂತ, ಅವರು ಅಲ್ಲೇ ಹತ್ತಿರದ ಮಿರ್ಲೆ ಅವರು. ನಾನು ಹುಟ್ಟಿದ್ದು ಸಕಲೇಶ್ಪುರ, ಹೈಸ್ಕೂಲ್ ವಿದ್ಯಾಭ್ಯಾಸದ ತನಕ ಚಿತ್ರದುರ್ಗ, ನಮ್ಮ ತಂದೆ ಅಲ್ಲಿ ಇದ್ದಿದ್ದರಿಂದ. ನಂತರದಲ್ಲಿ ಮೈಸೂರಿನಲ್ಲಿ ನನ್ನ BCOM ವಿದ್ಯಾಭ್ಯಾಸ ಬನಮಾಯಸ್ ಕಾಲೇಜ್ನಲ್ಲಿ ನನ್ನ ಅಣ್ಣ ಇದ್ದರು, ಇಲ್ಲಿ ಅಣ್ಣನ ಮಲ್ನಲ್ಲೇ ಇತ್ತು, ನನ್ನ ವಿದ್ಯಾಭ್ಯಾಸ ಮಾಡಿದೆ. ನಂತರ ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ನನ್ನ ಮುಂದೆ ಓದಲಿಕ್ಕೆ ಅವಕಾಶ ಮಾಡಲಿಲ್ಲ. ಹಾಗಾಗಿ 1974 ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ಒಂದು ಗ್ರ್ಯಾಜುಯೇಷನ್ಗೇನೆ ಕರ್ನಾಟಕ ಹಾಲು ಮಹಾಮಂಡಳಿ, ಇವತ್ತಿಗೆ ನಂದಿನಿ, ವಿಶೇಷವಾಗಿ ಎಲ್ಲರಿಗೂ ಪರಿಚಿತರೇ ಇರತಕ್ಕಂಥ ಸಂಸ್ಥೆ. ಆದರೆ ಅವತ್ತಿಗೆ ಯಾರಿಗೂ ಪರಿಚಯ ಇತ್ತಿಲ್ಲ. ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಆಗ ತಾನೇ ಮಿಲ್ಕ್ ಫ್ಲಡ್ ಅಂತನ್ಬಿಟ್ಟು, ಆಪರೇಷನ್ ಮಿಲ್ಕ್ ಫ್ಲಡ್ ಅಂತನ್ಬಿಟ್ಟು, ಅಮೂಲ್ ಮಾದರಿಯಲ್ಲಿ ದೇಶಾದ್ಯಂತ ಹಾಲಿನ ಉತ್ಪಾದಕರ ಒಗ್ಗೂಡಿಸಿ ಹಾಲಿನ

0: ಬ್ರಿಟಿಷ್ ಕೆಲವು ವ್ಯಕ್ತಿಗಳು ಹಾಲಿನ ವ್ಯವಹಾರವನ್ನು ಮಾಡ್ತಾ ಇದ್ರು, ಮುಖ್ಯವಾಗಿ ಪೋಲ್ಸನ್ ಅಂತ. ಗುಜರಾತ್ನಲ್ಲಿ ಹಾಲಿನ ಸಂಗ್ರಹಣೆನ ಬಾಂಬೆಯಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ರು. ಶೋಷಿತರಾಗಿದ್ರು ರೈತರು ಮಧ್ಯವರ್ತಿಗಳಿಂದ. ಹಾಗಾಗಿ ಸರ್ದಾರ್ ಪಟೇಲ್ರ ನೇತೃತ್ವದಲ್ಲಿ ಅಮೂಲ್ನ ಸ್ಥಾಪನೆ ಆಯಿತು. ಅದನ್ನು ಮುಂದುವರೆಸಿದವರು ಸರ್ದಾರ್ ಪಟೇಲ್ರ ಅತ್ಯಂತ ಸಮೀಪದ ಶಿಷ್ಯ ತ್ರಿಭುವನ್ ದಾಸ್ ಪಟೇಲ್ರು. ಇವತ್ತು ನಾವು ಅವರನ್ನು ನೆನೆಸ್ಕೋಬೇಕು ಪ್ರತಿಯೊಬ್ಬರು ಕೂಡ. ಆನಂತರ ಮುಖ್ಯವಾಗಿ ಇದನ್ನು ಬಹಳ ಉತ್ತುಂಗಕ್ಕೆ ತಗೊಂಡು ಹೋಗಿದ್ದು 117ನೇ ಸ್ಥಾನದಿಂದ ಹಾಲಿನ ಉತ್ಪಾದನೆಯಲ್ಲಿ ಭಾರತ ನಂಬರ್ 1 ಆಗಿದ್ದು. ಕುರಿಯನ್ ಅವರು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅನ್ನೋ ಒಂದು ಸಂಸ್ಥೆನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಪ್ರೇರಣೆಯಿಂದ 1964 ಆನಂದ್ನಲ್ಲೇ ಸ್ಥಾಪಿಸಿ, ಆನಂತರ ಈ ಗುಜರಾತ್ ಮಾದರಿಯಲ್ಲಿ ಎಲ್ಲ ಕಡೆನೂ ಕೂಡ ಹಾಲಿನ ಉತ್ಪಾದಕರ ಒಂದು ಸಂಘಗಳನ್ನು ಮಾಡಿ ರೈತರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಯೋಜನೆಯನ್ನು ತಂದರು. ಈ ಯೋಜನೆ ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಯಿತು. ನಾವೆಲ್ಲ ಮುಂಚೂಣಿ ತಂಡದಲ್ಲಿದ್ವಿ, ಸ್ಪಿಯರ್ಹೆಡ್ ಟೀಮ್ ಅಂತ ಅಂದ್ಬಿಟ್ಟು.
1: ಅಂದ್ರೆ KMF ಆರಂಭ ಆದಾಗಲಿಂದ ನಿಮ್ಮ ಸೇವೆ ಅದಕ್ಕೆ ತುಂಬಾ ಸಲ್ತಾ ಇದೆ ಸರ್. ಆರಂಭಿಕ ದಿನಗಳಲ್ಲೂ ನೀವು ಅದನ್ನ ನೋಡ್ಕೊಂಡು ಬರ್ತಾ ಇದ್ದೀರಿ, ನಿಮ್ಮ ಆರಂಭಿಕ ದಿನಗಳ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತೀರಾ ಸರ್?
0: ನಾವು ಕೆಲಸಕ್ಕೆ ಸೇರಿದಾಗ ಬೆಳಗ್ಗೆ 10 ಗಂಟೆಗೆ ಹೋಗ್ತೀವಿ, ಸಂಜೆ 5 ಗಂಟೆಗೆ ಬರ್ತೀವಿ ಅಂತ ಸಹಜವಾಗಿ ಎಲ್ಲ ಸರ್ಕಾರಿ ಕೆಲಸಕ್ಕೆ ಸೇರಿದವರು ಅನ್ಕೋತಾರೆ. ನಮ್ದು ಹಾಗಾಗಲಿಲ್ಲ. 6 ತಿಂಗಳು ಗುಜರಾತ್ನಲ್ಲಿ ನಮಗೆ ತರಬೇತಿ ಆಯಿತು. ಹಾಲು ಗುಂಡಪ್ಪನವರೊಂದು ಮಾತು ಹೇಳ್ತಾರೆ, ಕುದಿ ಹೆಚ್ಚೆ ಒಗಟಹುದು, ಕುದಿಯದಿರೆ ಹಸಿನ ಆತ, ಕದಡಲು ಒಡೆಯುವುದು ಹಾಲು, ಸೂಕ್ಷ್ಮವದರ ಹದ, ಅದರ ಹದ ಮನದ ಹದ, ಅದನ್ನೆಚ್ಚರದಿ ನೋಡು, ಬದುಕು ಸೊಗ ಹದದಿಂದ ಮಂಕುತಿಮ್ಮ ಅಂತಾರೆ. ಹಾಲನ್ನ ನಮ್ಮ ಬದುಕಿಗೆ ಹೋಲಿಸ್ತಾರೆ. ಇಲ್ಲಿ ವಿಶೇಷವಾಗಿ ನಾನು ಹೇಳಕ್ ಹೊರಟಿರೋದು ಹಾಲು ಅತ್ಯಂತ ಸೂಕ್ಷ್ಮ. ಅದಕ್ಕಿರೋದು ಹಾಲು ಕರೆದಾಗ್ಲಿಂದ ಬರೀ 4 ಗಂಟೆ ಮಾತ್ರ ಇಡ್ಲಿಕ್ಕೆ ಸಾಧ್ಯ ಇರೋದು. ಹಾಗಾಗಿ ಸ್ವಚ್ಛತೆ ಬಹಳ ಅತ್ಯಂತ ಮುಖ್ಯವಾದಂಥದ್ದು. ನಮಗೆ ಪ್ರಾರಂಭದಲ್ಲಿ ತರಬೇತಿ ಅಂತಂದಾಗ ಹಳ್ಳಿಗಳಲ್ಲಿ ನಮ್ಮ ಹತ್ರ ಕ್ಯಾನ್ಗಳು ತೊಳಸಿದ್ದಾರೆ, ಪಾತ್ರೆಗಳನ್ನು ತೊಳಸಿದ್ದಾರೆ. ನಾವು ಕೆಲವರು ಯಂಗ್ ಗ್ರಾಜ್ಯುಯೇಟ್ಸ್ ಪ್ರತಿಭಟಿಸಿದೀವಿ, ನಮ್ಮ ಮನೆಯಲ್ಲೇ ನಾವು ತಟ್ಟೆ ತೊಳೆಯಲ್ಲ, ನೀವೇನ್ ಕ್ಯಾನ್ ತೊಳಸೋದು. ಸೊ ಹೀಗಾಗಿ ನಮಗೆ 6 ತಿಂಗಳು ಕೆಲಸಕ್ಕೆ ಪೂರ್ವದಲ್ಲಿ ಒಂದು ಅತ್ಯಂತ ಸಮಗ್ರವಾದ ಒಂದು ತರಬೇತಿನ ಕೊಟ್ಟರು, ನಾವು ಹೇಗೆ ಈ ಸಂಸ್ಥೆನ ಕಟ್ಟಬೇಕು ಅಂತ ಅಂದ್ಬಿಟ್ಟು. ನಂತರ ನಾವು ಬೆಳಗಿನ ಜಾವ 4:30-5 ಗಂಟೆಗೆ ಬೆಳಗ್ಗೆ ಎದ್ದು ಹೋಗ್ಬೇಕು, ಯಾಕೆಂದ್ರೆ ಹಾಲು ಕರೆಯೋ ಟೈಮು ಬೆಳಗ್ಗೆ ಹಳ್ಳಿಗಳಲ್ಲಿ. ಆ ಟೈಮ್ಗೆ ಹೋದ್ರೆ ಬೆಳಗ್ಗೆ ಮತ್ತು ಸಂಜೆ ಹಾಲಿಗೆ ರಜಾ ಇಲ್ಲ, 365 ದಿವಸ
1: ಮನುಷ್ಯನ ದಿನಚರಿ ಆರಂಭ ಆಗೋದೇ ಹಾಲಿನಿಂದ ಸರ್.
0: ಹಾಗಾಗಿ ನಮಗೆ ಮನರಂಜನೆ ಅನ್ನೋದು ಇಲ್ಲೇ ಇಲ್ಲ. ನಾವು ಬಹಳ ಚಿಕ್ಕ ಗ್ರಾಜ್ಯುಯೇಟ್ಸ್ ಅವಾಗ ಏನೋ ಆಸೆ ಇಟ್ಕೊಂಡು ಹೋದ್ವಿ, ಇಲ್ಲ ನಮಗೆ ಮನರಂಜನೆ ಇತ್ತಿಲ್ಲ. ಹಳ್ಳಿಗಳಲ್ಲಿ ಬೆಳಿಗ್ಗೆ ಸಂಜೆ ಸತತವಾಗಿ 365 ದಿವಸನೂ ನಾವು ಕೆಲಸ ಮಾಡಿದೀವಿ. ಬೆಳಿಗ್ಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರೋದು. ಹೀಗಾಗಿ ಸಂಸ್ಥೆಗಳನ್ನ ಕಟ್ಟಿದ್ವಿ, ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳು. ಇದು ಒಂದು 3 ಹಂತದ ಸಂಸ್ಥೆ. ತಳಮಟ್ಟದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಳ್ಳಿಗಳಲ್ಲಿ, ಎಲ್ಲೆಲ್ಲಿ ಹೆಚ್ಚು ಹಾಲಿನ ಉತ್ಪಾದನೆ ಇದೆ ಅಥವಾ ಉತ್ಪಾದನೆ ಮಾಡಲಿಕ್ಕೆ ಪೂರಕವಾದ ಸವಲತ್ತುಗಳಿದೆ ಅಂತ ಕಡೆ ಸಂಘಗಳನ್ನ ಸ್ಥಾಪಿಸಿ ಅದರ ನಿರ್ವಹಣೆಯನ್ನ ಮಾಡತಕ್ಕಂಥದ್ದು ನೋಡ್ಕೊಳ್ತಕ್ಕಂತ ಜವಾಬ್ದಾರಿ. ನಂತರ ಆ ಹಾಲು ಜಿಲ್ಲಾ ಮಟ್ಟದ ಡೈರಿಗಳಿಗೆ ತರ್ತಕ್ಕಂಥ ಕೆಲಸ, ಸಾಗಾಣಿಕೆ ಮಾಡತಕ್ಕಂಥ ಕೆಲಸ, ಆಮೇಲೆ ಜಿಲ್ಲಾ ಮಟ್ಟದ ಒಕ್ಕೂಟದಲ್ಲಿ ಅದನ್ನ ಸಂಸ್ಕರಿಸಿ ನಗರ ಪ್ರದೇಶದಲ್ಲಿ ಹಾಲನ್ನ ಮತ್ತು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡತಕ್ಕಂತ 2ನೇ ಹಂತ ಜಿಲ್ಲಾ ಒಕ್ಕೂಟಗಳು. ಮೇಲಿನ ಹಂತದಲ್ಲಿ ಉನ್ನತ ಮಟ್ಟದಲ್ಲಿ ತೀರ್ಮಾನ ತಗೊಳ್ತಕ್ಕಂತ ಪಾಲಿಸಿ ಡಿಸಿಷನ್ಸ್ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಅಪೆಕ್ಸ್ ಬಾಡಿ ಕರ್ನಾಟಕ ಮಿಲ್ಕ್ ಫೆಡರೇಷನ್. ಹೀಗೆ ಇದು ಒಂದು 3 ಹಂತದ ಸಂಸ್ಥೆ. ನಾನು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ನಾನು ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ನಂತರ ನಾನು ಕರ್ನಾಟಕ ಹಾಲು ಮಹಾಮಂಡಳಿ ಅಂದ್ರೆ ಅಪೆಕ್ಸ್ ಬಾಡಿನಲ್ಲಿ ನಾನು ಉನ್ನತ ಹುದ್ದೆನಲ್ಲಿ ಮುಖ್ಯವಾಗಿ ನಾನು ತರಬೇತಿ, ಈ ರೈತರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸಗಳಿರ್ಬೋದು, ಅಥವಾ ನನಗೆ ವಿಶೇಷವಾಗಿ ಬಂದಂಥದ್ದು ಪಶು ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾದಂಥ ಪೂರಕವಾದ ಕಚ್ಚಾ ಪದಾರ್ಥಗಳೇನಿದೆ ಎಲ್ಲ ಆಗ್ರೋ ಬೇಸ್ಡ್, ಅದನ್ನು ಖರೀದಿ ಮಾಡ್ತಕ್ಕಂಥದ್ದು. ಮತ್ತು ಅದರ ಯಾರು ನ್ಯೂಟ್ರಿಷನಿಸ್ಟ್ಸ್ ಇರ್ತಾರೆ, ಡಾಕ್ಟರ್ ಸಂಪತ್ ಅಂತ ಇಂಡಿಯಾ ರೇಲಿದ್ದಾಗ ಅವ್ರನ್ನ ಇವತ್ತು ನೆನೆಸ್ಕೋತೀನಿ. ನನಗೆ ಪೌಷ್ಟಿಕಾಂಶ ಎಷ್ಟಿರಬೇಕು ಒಂದು ಪಶು ಆಹಾರದಲ್ಲಿ ಅಂತ ಪಾಠ ಮಾಡಿದವರೇ ಅವರು. ಯಾಕೆಂದ್ರೆ ನನ್ನ ವಿದ್ಯಾಭ್ಯಾಸ ಕಾಮರ್ಸು, ಆದರೆ ನಾನು ಮಾಡಿದ ಕೆಲಸ

0: ಕ್ಯಾಟಲ್ ಫೀಡ್ ಫ್ಯಾಕ್ಟ್ರಿನಲ್ಲಿ ನಾನು ಪರ್ಚೇಸ್ ಮಾಡೋದು ಮತ್ತೆ ಅದು ಫಾರ್ಮುಲಾಗಳು ತೀರ್ಮಾನ ಮಾಡೋದು ಈ ಕೆಲಸ ಮಾಡಿ ಸುಮಾರು ಆಮೇಲೆ ತರಬೇತಿ ಕೇಂದ್ರದಲ್ಲೂ ಸುಮಾರು ವರ್ಷ ಕೆಲಸ ಮಾಡಿದೆ. ವಿಶೇಷವಾಗಿ ತರಬೇತಿ ಕೇಂದ್ರದಲ್ಲಿ ನಾನು ಕೆಲಸ ಮಾಡಿದಾಗ ಒಂದು ನನಗೆ ಇವತ್ತಿಗೂ ಹೆಮ್ಮೆ ಕೊಡೋದು ಅಂತಂದ್ರೆ ನಾನು ಇಂಜಿನಿಯರ್ ಅಲ್ದಿದ್ರು ಕೂಡ ನನ್ನ ಪಾಲಿಗೆ ಎನರ್ಜಿ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರೋಗ್ರಾಮ್ ಬಂತು. ಅದರಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಡೈರಿಗಳಲ್ಲಿ ನಾವು ಏನು ಎನರ್ಜಿ ವಾಟರ್ ಎನರ್ಜಿ ಇರ್ಬೋದು ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು ಬೇರೆ ಯಾವುದೇ ಮೂಲಗಳಿಂದ ಏನು ಎನರ್ಜಿ ಬರುತ್ತೆ ಹೇಗೆ ಅದನ್ನು ಸೇವ್ ಮಾಡಿ ಹಣನ ಉಳಿಸೋದು ಅಂತ ಅನ್ನೋದು. ಸಾಮಾನ್ಯವಾಗಿ ಏನಾಗುತ್ತೆ ಸಂಸ್ಥೆಗಳಲ್ಲಿ ಎಲೆಕ್ಟ್ರಿಕಲ್ ಬಿಲ್ ಬಂದರೆ ಕಟ್ಟೋದು ಅದರಲ್ಲೇನು ಆದರೆ ವೇಸ್ಟ್ ಆಗ್ತಾ ಇರುತ್ತೆ. ದೀಪ ಬೇಕಾಗಿಲ್ಲ ದೀಪ ಉರಿತಾ ಇರುತ್ತೆ. 5 HP ಮೋಟ್ರ್ ಕೆಲಸ ಮಾಡೋ ಜಾಗದಲ್ಲಿ 30 HP ಮೋಟ್ರ್ ಇರುತ್ತೆ. 250 KVI ಡಿಮಾಂಡ್ ತಗೊಂಡಿರ್ತಾರೆ ಯಾವತ್ತು 50 KVI ಮೇಲೆ ಉಪಯೋಗಿಸಿರಲ್ಲ. ಹೀಗೆ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಅದರ ಡೈರಿಗಳಲ್ಲಿ ರಾಜ್ಯಾದ್ಯಂತ ಸುಮಾರು 30 crore ಎನರ್ಜಿ ಬಿಲ್ ಬರ್ತಾ ಇತ್ತು. ಅದನ್ನ 30% ಕಡಿಮೆ ಮಾಡಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಆಗಿತ್ತು. ಈ ವಿಷಯದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಆನಂದ್ NDDB ಅಲ್ಲಿ ಒಬ್ರು ಡಾಕ್ಟರ್ ಹರಿಬಂಧು ಪಾಂಡಾ ಅಂತ ಅವರು ಹಿ ವಾಸ್ ಎನ್ PhD ಇನ್ ಎನರ್ಜಿ ಮ್ಯಾನೇಜ್ಮೆಂಟ್. ಅವರ ಒಂದು ಗೈಡೆನ್ಸ್ ಅಲ್ಲಿ ನಾವು ಒಂದು 3 ವರ್ಷದ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಾವು ಎನರ್ಜಿ ಬಿಲ್ನ 30% ಕಡಿಮೆ ಮಾಡಿದ್ವಿ. ಅಂದ್ರೆ 30 crore ಇದ್ದಂತ ಎನರ್ಜಿ ಬಿಲ್ಲು ಹೆಚ್ಚು ಕಮ್ಮಿ 9 crore ಅದರಲ್ಲಿ ಉಳಿತಾಯ ಮಾಡಿದ್ವಿ. ಇದರ ಫಲ ನಮಗೆ ನಿರಂತರವಾಗಿ ಒಂದಲ್ಲ ಒಂದು ಒಕ್ಕೂಟಕ್ಕೆ ರಾಷ್ಟ್ರಪತಿಗಳ ಅವಾರ್ಡ್ ಸಿಗ್ತಾ ಇದೆ. ಎನರ್ಜಿ ಸೇವಿಂಗ್ ಗೋಸ್ಕರ ರಾಷ್ಟ್ರಪತಿಗಳ ಅವಾರ್ಡ್ಗಳು ಸಿಗ್ತಾ ಇದೆ.
1: ತುಂಬಾ ಸಂತೋಷವಾದಂತಹ ವಿಚಾರ ಸರ್. ಇದು ನೀವು ಇನ್ನೇನು ಕರ್ನಾಟಕ ಹಾಲು ಮಹಾಮಂಡಳದ ಬಗ್ಗೆ ಹೇಳಿದ್ರೆ ಸರ್, 3 ಹಂತಗಳಲ್ಲೂ ನೀವು ಕೆಲಸ ಮಾಡಿದರೆ ನಿಮ್ಮದೇ ಆದ ಅಭೂತಪೂರ್ವವಾದ ಕಾಣಿಕೆಯನ್ನು ಕೊಟ್ಟಿದ್ದೀರಿ. ಇವತ್ತು ನಮ್ಮ KMF ಅಷ್ಟು ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನ ಕೊಡ್ತಾ ಇದೆ ಅಂತಂದ್ರೆ ನಿಮ್ಮ ಸೇವೆ ಕಾಣಿಕೆ ತುಂಬಾ ಮುಖ್ಯವಾದದ್ದು ಸರ್. ಇದರಲ್ಲಿ ನಿಮಗೆ ಅತ್ಯಂತ ಸವಾಲು ಮತ್ತು ಮರೆಯಲಾಗದ ಕ್ಷಣ ಜ್ಞಾಪಿಸ್ಕೊಳ್ಳಿ ಅಂತಂದ್ರೆ ಯಾವ್ದನ್ನ ಜ್ಞಾಪಿಸ್ಕೋತೀರಿ ಸರ್?
0: ಪ್ರಾರಂಭದ್ದೇ ಒಂದು ಸವಾಲು ಹೇಳ್ತೀನಿ. ನಾನು ದೊಡ್ಡಬಳ್ಳಾಪುರದ ಹತ್ರ ನಾಗದೇನಹಳ್ಳಿ ಅಂತ, November 19, 1975 ಕರ್ನಾಟಕ ರಾಜ್ಯದ ಪ್ರಪ್ರಥಮ ಕ್ಷೀರಮಾರ್ಗ ಹಾಲಿನ ಉತ್ಪಾದಕರ ಸಂಘಗಳ ಒಂದು 10-12 ಸಂಘಗಳಿಗೆ ಒಂದು ಮಾರ್ಗ ಅಂತ ಮಾಡ್ತೀವಿ. ಲಾರಿಗಳು ಹೋಗಿ ಹಾಲನ್ನ ತಗೊಂಬಂದು ದೊಡ್ಡಬಳ್ಳಾಪುರದಲ್ಲಿ ಚಿಲ್ಲಿಂಗ್ ಸೆಂಟರ್ ಶೀತಲೀಕರಣ ಕೇಂದ್ರಕ್ಕೆ ತರಬೇಕು. ಅಂದ್ರೆ ಹಾಲು ಕರೆದ ಕ್ಷಣದಿಂದ ಡೈರಿಗೆ 4 ಗಂಟೆ ಒಳಗೆ ಬಂದ್ರೆ ಆಮೇಲೆ ಅದನ್ನ ಸಂಸ್ಕರಣೆ ಮಾಡಿ ಶುದ್ಧವಾದ ಹಾಲನ್ನ ನಾವು ಕೊಡ್ಲಿಕ್ಕೆ ಗ್ರಾಹಕರಿಗೆ ಸಾಧ್ಯ ಆಗುತ್ತೆ. ಪ್ರಾರಂಭದಲ್ಲಿ ಹಾಲನ್ನ ಈ ಮಧ್ಯವರ್ತಿಗಳಿಗೆ ಕೊಡ್ತಾ ಇದ್ರು. ಸಂಘಕ್ಕೆ ಹಾಲು ಕೊಡಿ ಅಂತಂದ್ರೆ ಯಾವುದೇ ಒಂದು ಬದಲಾವಣೆಗೆ ವಿರೋಧ ಇತ್ತು. ಹಾಗಾಗಿ ಬೆಳಿಗ್ಗೆ ಸಂಜೆ ಹಳ್ಳಿಗಳಲ್ಲಿ ಗೋಮಾಳಕ್ಕೆ ಹೊಡೆದು ಬಿಡೋರು. ನಾನು ಗೋಮಾಳಕ್ಕೆ ಹೋಗಿ ಹಸುಗಳನ್ನ ಹೊಡ್ಕೊಂಬರೋವೆ. ನಾನು ಸರ್ ನಮ್ಮ ಹಸು ಬಂದೇ ಇಲ್ಲ, ನಾನು ಹಾಲು ಕರೆದು ಹೆಂಗ್ ಕೊಡ್ಲಿ ಅನ್ನೋರು. ಹೀಗೆ ಒಮ್ಮೆ ನಾನು ಗೋಮಾಳಕ್ಕೆ ಹೋಗಿ ಹಸುಗಳನ್ನ ಹೊಡ್ಕೊಂಬರ್ಬೇಕಾದ್ರೆ ಒಂದು ಹೆಣ್ಣು ಮಕ್ಕಳ ಗುಂಪು ಅಲ್ಲೇ ಹಾಲನ್ನ ಈ ಮಧ್ಯವರ್ತಿಗಳು ಕೊಡ್ತಾ ಇದ್ರು. ಆತ ಹಳ್ಳಿಗೆ ಬಂದಿತ್ತಿಲ್ಲ, ನಾವೆಲ್ಲ ಇದೀವಿ ಅಧಿಕಾರಿಗಳು ಅಂತ ಅವನು ಅಲ್ಲೇಗ ಕಲೆಕ್ಟ್ ಮಾಡ್ತಾ ಇದ್ದ. ಆ ನಂತರ ಈ ಹಳ್ಳಿ ಹೆಂಗಸರು ಏನ್ ಮಾಡಿದ್ರು, ಅವನ ಒಂದು ಪ್ರೇರಣೆಯಿಂದ ನನ್ನ ಮೇಲೆ, ನಾನಿನ್ನು ಹುಡುಗ ಆಗಿ 22-23 ವರ್ಷದ ಹುಡುಗ, ನಾನು ಬೇರೆ ಉದ್ದೇಶ ಇಟ್ಕೊಂಡು ಆ ಹೆಣ್ಮಕ್ಳು ಹಿಂದ್ ಬಿದ್ದಿದ್ದೆ ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ರು ಗ್ರಾಮ ಮಟ್ಟದಲ್ಲಿ. ನಾನು ಅಲ್ಲಿ ತನಕ ನನಗೆ ಆತರ ಒಂದು ಪಂಚಾಯಿತಿ ಎದುರಿಸಿತ್ತಿಲ್ಲ. ಆದಿನಾರಾಯಣ ಹೊಸಳ್ಳಿ ಅಂತ ತಮ್ಮಣ್ಣಪ್ಪನವರು ಅಂತ ಚೇರ್ಮನ್ರು, ಅಲ್ಲಿ ಹಳ್ಳಿನಲ್ಲಿ ಪಂಚಾಯಿತಿ ಆಯ್ತು. ಪಂಚಾಯತಿನಲ್ಲಿ ನನಗೇನು ಅವರೇನು ದಂಡನೂ ಹಾಕ್ಲಿಲ್ಲ, ಏನು ಮಾಡ್ಲಿಲ್ಲ, ಅವ್ರಿಗೆ ಬುದ್ಧಿ ಹೇಳಿದ್ರು. ಅದಾದ್ಮೇಲೆ ಸಾಮಾಜಿಕ ಬದಲಾವಣೆ ತುಂಬಾ ಆಗಿದೆ. ಆರ್ಥಿಕ ಬದಲಾವಣೆ ಒಂದು, ಸಾಮಾಜಿಕ ಬದಲಾವಣೆ ತುಂಬಾ ಆಗಿದೆ ಈ ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳಿಂದ. ಹೇಗೆ ಅಂತಂದ್ರೆ ಜಾತಿ ಭೇದ ಮತ ಇಲ್ಲದೆ ನಾವು ಹಾಲನ್ನ ಸಂಗ್ರಹಣೆ ಮಾಡ್ತೀವಿ. ಹಾಗಾದಾಗ ಪಾಪಮ್ಮ ಅಂತ ಒಬ್ಳು, ಆದಿನಾರಾಯಣ ಹೊಸಳ್ಳಿ, ಏನು ನಾನು ನಾಗದೇನಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಹತ್ರ ಹೇಳಿದೆ, ಒಬ್ಬ ಹಿಂದುಳಿದ ವರ್ಗದ ಮುದುಕಿ, ಅವಳು ಪ್ರಪ್ರಥಮವಾಗಿ ಸಂಘಕ್ಕೆ ಹಾಲು ತಂದ್ಲು. ಇದೆಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿದೆ ಆ ಕಾಲಕ್ಕೆ. ಆಕೆ ಹಾಲು ತಂದು ಹಾಕಿದಾಗ ಆಕೆಗೊಂದು ಬಹಳ ಸಂತೋಷ, ನಾನು ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೆ. ಹಾಗಾಗಿ ಕಂದ ನನ್ನ ಮನೆಗೆ ಬಂದು ಒಂದು ಲೋಟ ಹಾಲು ಕುಡ್ಕೊಂಡು ಹೋಗ್ತೀಯ ಅಂದ್ಲು. ಆಮೇಲೆ ನಾನು ಹೋದೆ ಅವಳ ಮನೆಗೆ, ನಾನೊಂದು ರೊಟ್ಟಿ ತಟ್ಕೊಡ್ಲ ಅಂದು ಒಂದು ಗುಡಿಸ್ಲು, ರೊಟ್ಟಿ ತಿಂದೆ ಹಾಲು ಕುಡ್ದೆ. ಆಮೇಲೆ ನೀನೇನು ಇಲ್ಲ, ನನ್ನ ಮಗ ಒಬ್ನೇ ಇರೋದು, ನನಗೆ ವಯಸ್ಸಾಗಿದೆ, ಮಗ ಲಾರಿಗೆ ಹೋಗ್ತಾನೆ, 15 ದಿವಸಕ್ಕೆ ಒಂದ್ಸತಿ ಬರ್ತಾನೆ, ಏನೋ ತಂದು ಕೊಡ್ತಾನೆ, ಒಂದು ಎಮ್ಮೆ ತೆಕ್ಕೊಟ್ಟು.

0: ಏನೇ ಜೀವನ ಮಾಡ್ತಾ ಇದ್ದೀನಿ ಅಂತಂದ್ಲು. ಗ್ರಾಮದಲ್ಲೇ ಉಳ್ಕೋತಾ ಇದ್ವಿ ಆ ಸಮಯದಲ್ಲಿ. ವಾಪಸ್ ಗ್ರಾಮಕ್ಕೆ ಬಂದ್ರೆ ನನ್ನ ಊಟ ತಿಂಡಿ ವ್ಯವಸ್ಥೆ ಲಿಂಗಪ್ಪ ಅನ್ನೋರ್ ಮನೇಲಿ ಆಗಿತ್ತು. ನಾನು ಮಲಕೋತಾ ಇದ್ದಿದ್ದ ಆ ಊರಿನ ಪಟೇಲ್ರ ಮನೆಯಲ್ಲಿ ನನಗೆ ಮನೆಯಿಂದ ಆಚೆ ಹಾಕಿದ್ರು. ನಾನು ಆಮೇಲೆ ಅದೇ ಊರಲ್ಲಿ ಒಂದು ಈ ಹಸುವಿನ ಕೊಟ್ಟಿಗೆನಲ್ಲಿ ಮಲಕೋತಾ ಇದ್ದೆ. ಆಮೇಲೆ ಕೊಟ್ಟಿಗೆಗೆ ಊಟ ತಂದ್ಕೊಡೋರು, ಇಲ್ಲ ನಮ್ದೊಂದು ಹಾಳು ಬಿದ್ದ ಒಂದು ಭಜನೆ ಮಂದ್ರ ಈ ತರ ಇರೋದು ಅಲ್ಲೇ ನಾವು ಪ್ರಾರಂಭ ಮಾಡ್ತಾ ಇದ್ದಿದ್ದು. ಇವತ್ತು ಬಿಡಿ ಒಳ್ಳೊಳ್ಳೆ ಕಟ್ಟಡಗಳು ಬಂದಿದೆ, ಅಲ್ಲಿಗೆ ಊಟ ಬರೋದು. ಈ ತರದ್ದು ಸುಮಾರು ಪ್ರಸಂಗಗಳಿದೆ. ಬಹುಶಃ ಈ ತರ ಅನುಭವ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಒಂದಲ್ಲ ಒಂದ್ ರೀತಿ
1: ಆಗಿದೆ. ಸರ್, ನಿಮ್ಮ ಇನ್ನೊಂದು ವಿಶೇಷ ಗುಣನ ನಿಮ್ಮ ತುಂಬಾ ಹತ್ತಿರದಿಂದ ಬಲ್ಲವರು ಹೇಳ್ತಾರೆ, ಸತ್ಯನಾಥ್ ಅವರು ಯಾವುದೇ ಸಮಯ ಸಂದರ್ಭಗಳಿಗೂ ಸುಲಭವಾಗಿ ಹೊಂದ್ಕೊಂಡು ಬಿಡ್ತಾರೆ ಯಾವುದೇ ಸಿಚುಯೇಷನ್ಗೆ ಅಂತ. ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಇದೆಯಲ್ಲ ಸರ್, ರಸ್ತೆ ಬದಿಯ ಹೋಟೆಲ್ಗಳಲ್ಲೂ ನೀವು ತಿನ್ನೋದಕ್ಕೆ ಸಂತೋಷವಾಗಿ ಎಲ್ಲರ ಜೊತೆ ಬೆರೀತೀರಿ, ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಬೆರೀತೀರಿ, ಹೈಟೆಕ್ ಸಂಸ್ಕೃತಿಗೂ ಹೊಂದ್ಕೊಳ್ತೀರಿ, ಎಲ್ಲ ಸಮಯ ಸಂದರ್ಭಗಳಿಗೂ ಸುಲಭವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂತ ಗುಣ ನಿಮಗೆ ಹೇಗೆ ಬಂತು ಅಂತ.
0: ನನಗೆ ಒಂದು ಗುಡ್ಡಪ್ಪನವ್ರ ನೆನೆಸ್ಕೊಂಡೇ ಹೇಳ್ತೀನಿ. ಇದಕ್ಕೆ ಪ್ರೇರಣೆ ಮಾತ್ರ ನನಗೆ ವಿಷ್ಣುಮಯಾನಂದರು ಅಂತ, ರಾಮಕೃಷ್ಣ ಆಶ್ರಮದ ಒಬ್ಬ ಅತ್ಯಂತ ಗೌರವಾನ್ವಿತ ಹಿರಿಯ ಸನ್ಯಾಸಿ. ನಾನು ಅವ್ರ ಜೊತೆಯಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿದೆ, ಟ್ರೈಬಲ್ ವೆಲ್ಫೇರ್ಗೋಸ್ಕರ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ. ಅಕ್ಕಿಯಲ್ಲಿ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾದಾರು, ಲೋಕ ಇಟ್ಟಿಲ್ಲ ಲೆಕ್ಕ ತನ್ನ ಆದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ನಮಗೆ ಅಕ್ಕಿಲ ಅನ್ನ ಯಾರು ಮಾಡಿದ್ರು ಗೊತ್ತಿಲ್ಲ, ಈ ಅಕ್ಷರಗಳು ಯಾರು ಕಂಡುಹಿಡಿದ್ರು ಗೊತ್ತಿಲ್ಲ, ಏನು ಬೇಡ. ನನ್ನ ತಂದೆ ತಾಯಿ ಹೇಗ್ ಬದುಕಿದ್ರು, ನಮ್ಮ ಅಜ್ಜ ಮುತ್ತಜ್ಜ ಹೇಗ್ ಬದುಕಿದ್ರು, ಅವರ ಮೌಲ್ಯಗಳು ಏನಿತ್ತು ಅದು ನಮಗ್ ಗೊತ್ತಿಲ್ಲ. ಬೇಡ, ನಮ್ಮ ಮುತ್ತಾತನ ಹೆಸರು ನಮಗ್ ಗೊತ್ತಿರಲ್ಲ. ನಮಗೆ ಕೀರ್ತಿ ಕೀರ್ತಿ ಅಂತ ಹೊಡೆದಾಡ್ತೀವಿ, ನಾವೇ ದೊಡ್ಡವರು ಅಂತ ಹೊಡೆದಾಡ್ತೀವಿ, ನಮಗೆ ಎಲ್ಲ ಗೊತ್ತಿರೋದು ಅನ್ನೋ ಅಹಂಕಾರ ಬರುತ್ತೆ. ಇದು ಯಾಕೆ ಬರಬೇಕು ಅನ್ನೋದು ಯಾವತ್ತೂ ಪ್ರಶ್ನೆ. ಇವತ್ತು ನಾನು ಆಕಾಶವಾಣಿಗೆ ಎಂಟರ್ ಆದಾಗ ರತ್ನಾಕರ್ ಅಂತನ್ಬಿಟ್ಟು ಸೆಕ್ಯೂರಿಟಿ ನನ್ನನ್ನು ಒಳಗೆ ಕರ್ಕೊಂಬಂದು ಸಾಹೇಬರು ಬಂದಿದ್ದಾರೆ ಅಂತ ನಿಮಗೆ ಫೋನ್ ಮಾಡಿದಾಗ ನಾನು ಹೇಳಿದೆ, ನಾನು ನಿನ್ನಾಗೆ ಕಣಪ್ಪ, ನೀನೊಂದು ಉದ್ಯೋಗ ಮಾಡ್ತಾ ಇದೀಯಾ, ನಾನೊಂದು ಉದ್ಯೋಗ ಮಾಡಿ ಬಂದಿದ್ದೀನಿ, ನನ್ನ ಅನುಭವ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೋದೇನೋ ಅಂತ ಮಂಜುನಾಥ್ ಅವ್ರು ಕರೆದಿರ್ಬೋದು, ನಾವೆಲ್ಲ ಆ ಭಗವಂತನ ಮಕ್ಕಳಷ್ಟೇ ಅಂತ ಹೇಳಿದೆ. ಹಾಗೆ ವಿಷ್ಣುಮಯಾನಂದರು ನನಗೆ ಪ್ರಭಾವ, ಅವ್ರು ಹಾಗೆ ಇದ್ದಿದ್ದು. ಬೆಳಕಿನ ಅಡಿ ಕತ್ತಲಿದೆ ಅಂತ ಹೇಳ್ತಾರೆ. ಬೆಂಗಳೂರಿಂದ 25 ಕಿಲೋಮೀಟರ್ ದೂರದಲ್ಲಿ ಬನ್ನೇರುಘಟ್ಟ ಕಾಡಲ್ಲಿ ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೇಗೆ ಸೋಲಿಗರು ಅಲ್ಲಿ ಇರುಳಿಗರಿದ್ದಾರೆ. ಅವರು ಎಲ್ಲ ನಾಗರಿಕ ಸೌಲಭ್ಯಗಳಿಂದ ವಂಚಿತರು. ರಾಮಕೃಷ್ಣ ಮಿಷನ್ ಅಲ್ಲಿ 35-40 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅಲ್ಲಿ ಸ್ವಾಮಿ ವಿಷ್ಣುಮಯಾನಂದರು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಪ್ರಾರಂಭದಲ್ಲಿ ನಿಂತವರು ನಮ್ಮ ಡಾಕ್ಟರ್ ನಂಜುಂಡಪ್ಪನವರು, ಆರ್ಥಿಕ ತಜ್ಞರಾದಂಥವ್ರು. ಅಲ್ಲಿ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಅವ್ರ ಕಾರಣರಾದರು, ಆರ್ಥಿಕ ಕಾರ್ಯಕ್ರಮಗಳನ್ನ ಹಾಕ್ಕೊಟ್ರು. ಹಾಗೇನೆ ಹೆಚ್ ನರಸಿಂಹಯ್ಯನವರು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅಲ್ಲಿ ಶಾಲೆನೂ ಕೂಡ ಸ್ಥಾಪನೆ ಮಾಡಿದ್ರು. ಅಲ್ಲಿ ಇವತ್ತಿಗೂ ಕೂಡ, ಇವತ್ತು ಬಿಡಿ, ಇವತ್ತು CBSE ಶಾಲೆ ಆಗಿದೆ. ಇವತ್ತಲ್ಲಿ ಸುಮಾರು ಒಂದು 50-60 ಹಳ್ಳಿಗಳಿಂದ, ಆನೇಕಲ್ಲು, ಸರ್ಜಾಪುರ, ಹಾರೋಹಳ್ಳಿ ಈ ಕಡೆಯಿಂದ ಎಲ್ಲ ಅಲ್ಲಿಗೆ ಬರ್ತಾರೆ. ಅದೊಂದು ಕಾಡು, ಬನ್ನೇರುಘಟ್ಟ ಕಾಡಲ್ಲೇ ಇರೋದದು, ಅದು ರಕ್ಷಿತ ಪ್ರದೇಶ. ಅದು ಅಲ್ಲೇ ಒಂದು 18 ಹಾಡುಗಳಿರೋದು. ಅಲ್ಲಿ ನಾನು ಹೋಗಿ ಸ್ವಾಮೀಜಿ ಜೊತೆನಲ್ಲಿ ನಾನು ಕೆಲಸ ಮಾಡುವೆ. ಏನೋ ನನ್ನ ದುರಾದೃಷ್ಟ, ನಾನು ಸಿಂಗಲ್ ಪೇರೆಂಟು, ನನ್ನ ಮಕ್ಕಳನ್ನು ನಾನು ನೋಡ್ಕೋಬೇಕಾಗಿತ್ತು, ಚಿಕ್ಕ ಮಕ್ಕಳು. ಆ ಟೈಮಲ್ಲಿ ನನಗೆ ಈ ರೀತಿ ಒಂದು ಆಧ್ಯಾತ್ಮಿಕ ನೆಲೆ ಹುಡುಕ್ತಾ ಇದ್ದೆ ಬೇಕಾಗಿತ್ತು, ಇಲ್ಲಾಂದ್ರೆ ಬಹುಶಃ ನಾನು ಬೇರೆ ಕಡೆ ಎಲ್ಲಾದರೂ ನನ್ನ ಜೀವನ ಹಾಳು ಮಾಡ್ಕೋತಾ ಇದ್ದ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಹೋದಾಗ ನನ್ನ ಮಕ್ಕಳಿಗೆ ನಮ್ಮಪ್ಪ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಅವ್ರ ಜವಾಬ್ದಾರಿಯುತವಾಗಿ ನಡ್ಕೊಂಡು ವಿದ್ಯಾಭ್ಯಾಸ ಮಾಡಿ ಇವತ್ತು ಉನ್ನತ ವಿದ್ಯೆಯನ್ನು ಪಡೆದು ಹೊರದೇಶದಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದಾರೆ. ವಿಷ್ಣುಮಯಾನಂದರಲ್ಲಿ ನಾನು ನೋಡಿದ್ದೇನು ಅಂತಂದರೆ, ನಾವು ಆ ಟ್ರೈಬಲ್ಸ್ ಜೊತೆಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನೀರಿಲ್ಲ, ವಾರಗಟ್ಟಲೆ ಸ್ನಾನ ಮಾಡಿರಲ್ಲ, ಅಂಥವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋರು. ನಾನು ಅವರಲ್ಲಿ ಕಲಿತೆ, ಬೆಳಿಗ್ಗೆ ಸಂಜೆ ಅಲ್ಲಿ ಹೋಗಿ ನನ್ನ ರಜಾ ದಿನಗಳನ್ನೆಲ್ಲ ಅಲ್ಲೇ ಕಳೆದೆ. ನಾನು ಮಾಡಿದ ಕೆಲಸ ಏನಪ್ಪ ಅಂತಂದರೆ, ಅವರನ್ನು ಸಂಘಟಿಸಿ ಅಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಿ ಅವ್ರಿಗೆ ಒಂದು ಆರ್ಥಿಕ ಸಬಲತೆಯನ್ನು ಕೊಟ್ಟು, ಆಮೇಲೆ ಕೆಲವು ಕೆನರಾ ಬ್ಯಾಂಕಿನ ಒಂದು ಹಾರೋಹಳ್ಳಿಯಲ್ಲಿರ್ತಕ್ಕಂಥ ತರಬೇತಿ ಕೇಂದ್ರ ಇರ್ಬೋದು ಅಥವಾ ನಮ್ಮ ಧರ್ಮಸ್ಥಳದ ಸಿರಿ ಇರ್ಬೋದು ಅಂತ ಕಡೆ ಕರ್ಕೊಂಡೋಗಿ ಅವ್ರು ಹೆಂಗೆ ಸ್ವಾವಲಂಬಿಗಳಾಗಿ ಬದುಕಬೇಕು, ಸ್ವಂತ ಏನಾದರೂ ಉತ್ಪಾದನೆ ಮಾಡಿ. ಯಾಕೆಂತಂದರೆ ಅವ್ರಿಗೇನು ವಿದ್ಯಾಭ್ಯಾಸ ಇರಲ್ಲ, ಅವ್ರದ್ದೇನು ಟ್ರೆಡಿಷನಲ್ ಕೆಲವು ಕಸುಬುಗಳಿದೆ, ಕುಲಕಸುಬುಗಳು, ಅದನ್ನು ಸ್ಕಿಲ್

0: ಅಪ್ಗ್ರೇಡೇಷನ್ ಅಂತ ಹೇಳ್ತಾರೆ, ಅದನ್ನು ಮಾಡಿಕೊಂಡು ಅದರಲ್ಲಿ ಅವರು ಸಂಪಾದನೆ ಮಾಡಿ ಬದುಕಬೇಕು. ಹಾಗಾಗಿ ಅಂಥ ಒಂದು ಕಾರ್ಯನ ಮಾಡಿ ಅವರು ಆರ್ಥಿಕವಾಗಿ ಬದುಕಲಿಕ್ಕೆ ನಾನು ಸುಮಾರು ಸತತವಾಗಿ 10 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅದರ ಜೊತೆನಲ್ಲಿ ನಾನು ಒಬ್ಬ ಟ್ರೈನ್ಡ್ ಕೌನ್ಸಿಲರ್ ಆಗಿ ಪದ್ಮಶ್ರೀ ಡಾಕ್ಟರ್ ಚಂದ್ರಶೇಖರ್ ಅವ್ರ ಜೊತೆನಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೆ ಆಸ್ ಎ ಟ್ರೈನ್ಡ್ ಕೌನ್ಸಿಲರ್, ಲೇ ಕೌನ್ಸಿಲರ್ ಆಗಿ. ಆ ಸಮಾಧಾನ ಸಂಸ್ಥೆಯಿಂದ ನನ್ನ ಒಂದು ಸೇವೆಗೆ ನಾನೇನು ಅಪೇಕ್ಷೆ ಪಟ್ಟಿತ್ತಿಲ್ಲ, ನನಗೆ ಸಮಾಜ ಸೇವೆಗೆ ಅವರೊಂದು ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ. ಅದೊಂದೇ ಪ್ರಶಸ್ತಿ ನಾನು ಬಂದಿರೋದು, ಹುಡುಕೊಂಡು ಹೋದವನಲ್ಲ ಪ್ರಶಸ್ತಿ. ಆದರೆ ನನಗೆ ಆತ್ಮತೃಪ್ತಿ ಇದೆ. ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅಂತ ಅಂದ್ಬಿಟ್ಟು ವಿಕ್ಟರ್ ಇ ಫ್ರಾಂಕಲ್ ಅಂತ ವರ್ಲ್ಡ್ ರಿನೌಂಡ್ ಸೈಕಿಯಾಟ್ರಿಸ್ಟ್, ಅವರು ಹಿ ಇಸ್ ರೆಸಿಪಿಯೆಂಟ್ ಆಫ್ 28 ಡಾಕ್ಟರೇಟ್ಸ್ ಇನ್ಕ್ಲೂಡಿಂಗ್ ಒನ್ ಫ್ರಮ್ ಹಾರ್ವರ್ಡ್ ಅಂಡ್ ಒನ್ ಫ್ರಮ್ ಸ್ಟ್ಯಾನ್ಫರ್ಡ್. ಅವರು ಹಿಟ್ಲರ್ ಹತ್ರ ಸಫರ್ ಮಾಡ್ತಾರೆ. ನಂತರದಲ್ಲಿ ಅವರು ಬದುಕು ಉಳಿದ ಮೇಲೆ ಅವರ ತಂದೆ ತಾಯಿ ಅವರ ಹೆಂಡತಿ ಮಕ್ಕಳು ಎಲ್ಲ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಸತ್ತೋಗಿರ್ತಾರೆ. ಆ ಪುಸ್ತಕ ಎಲ್ಲರೂ ಓದಬೇಕು, ಅದೊಂದು ದೊಡ್ಡ ಪ್ರೇರಣೆ. ಅದು ನೋಡಿದಾಗ, ಆ ಪುಸ್ತಕ ಓದಿದಾಗ, ಈ ಸ್ವಾಮೀಜಿ ನೋಡಿದಾಗ, ನಾವು ಪರೋಪಕಾರಾರ್ಥಂ ಇದಂ ಶರೀರಂ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಹೇಳಿದ ಹಾಗೆ ಇದಿರೋದೇ ನಾವು ಇನ್ನೊಬ್ಬರ ಸೇವೆಗೋಸ್ಕರ ಅಂತ.
1: ಬಹುಶಃ ಇವೆಲ್ಲದರ ಪ್ರಭಾವ ನಿಮಗೆ ಹೊಂದಾಣಿಕೆ ಜೀವನವನ್ನು ತುಂಬಾ ಸುಲಭವಾಗಿ ಕಲಿಸ್ಬಿಡ್ತು ಅಂತ ಅನ್ಸತ್ತೆ ಸರ್. ಹಾಗಿದ್ರೆ
0: ಖಂಡಿತ
1: ನಿಮ್ಮ ಮಾತುಗಳಲ್ಲಿ ನೀವು ಸಾಕಷ್ಟು ಮಂಕುತಿಮ್ಮನ ಕಗ್ಗಗಳನ್ನ ಕೋಟ್ ಮಾಡ್ತಾ ಇದ್ದೀರಿ, ರಾಮಕೃಷ್ಣಾಶ್ರಮ ಮತ್ತು ಬೇರೆ ಬೇರೆ ಮಿಷನ್ಗಳ ಸಂಬಂಧವನ್ನ ಹೇಳ್ತಾ ಇದ್ದೀರಿ, ಇದರ ಬಗ್ಗೆ ಒಂದಿಷ್ಟು ವಿಚಾರಗಳು ಸರ್.
0: ಮೊದಲು ನಾನು ಮಂಕುತಿಮ್ಮನ ಕಗ್ಗ ಓದಿದ್ದು ಕಾಲೇಜಲ್ಲಿದ್ದ, ಅವಾಗಲಿಂದಾನು ನನಗೆ ಡಿ ವಿ ಜಿ ಅವರು ಒಂದು ಪ್ರೇರಣೆ. ನಾನು ಬಸವನಗುಡಿ ಡಿ ವಿ ಜಿ ರೋಡಲ್ಲೇ ಮನೆ ಮಾಡಿಕೊಂಡಿದ್ದು, ಅವತ್ತಿನಿಂದ ಪ್ರೇರಣೆ. ಜೊತೆಗೆ ತರಬೇತಿ ಕೇಂದ್ರದಲ್ಲಿದ್ದಾಗ ನೀವು ಮಂಕುತಿಮ್ಮನ ಕಗ್ಗದಲ್ಲಿ ಏನಿದೆ ಅಂತ ಕೇಳಿದ್ರೆ ಏನಿಲ್ಲ ಅಂತ ಕೇಳಬೇಕಾಗತ್ತೆ. ಹಾಗಾಗಿ ನನಗೆ ಮಂಕುತಿಮ್ಮನ ಕಗ್ಗನ ಒಂಥರ ನಿರಂತರವಾಗಿ ಓದ್ಕೊಂಡು ನಾನು ಅದನ್ನ ನನ್ನ ತರಬೇತಿ ಕಾರ್ಯಕ್ರಮಗಳಲ್ಲಿ ಅದನ್ನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗಾಗಿ ಅದನ್ನ ಓದ್ತಾ ಓದ್ತಾ ಯಾವುದನ್ನ ನೀವು ನಿರಂತರವಾಗಿ ಓದ್ತಾ ಇರ್ತೀರಾ ಅದು ನಿಮ್ಮೇಲೂ ಪ್ರಭಾವ ಆಗುತ್ತೆ. ಒಂದು ಸತ್ಸಂಗ ಸನ್ಮಾರ್ಗದಲ್ಲಿ ಹೋಗ್ಲಿಕ್ಕೆ ಖಂಡಿತ ಸಹಾಯ ಆಗುತ್ತೆ. ಅಂತ ದಾರ್ಶನಿಕರ ಒಂದು ಕಾಲದಲ್ಲಿ ನಾವು ಬದುಕಿದ್ವಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ.
1: ಹೌದು ಹೌದು ಸರ್, ಹೌದು. ಬಹುಶಃ ನಮ್ಮ ಜೀವನ ಇಷ್ಟೊಂದು ಸುಖವಾಗಿದೆ ಅಂತಂದ್ರೆ ಆ ಎಲ್ಲ ಕಗ್ಗಗಳು ನಮ್ಮ ಕಿವಿ ಮೇಲೆ ಬೀಳ್ತಾ ಇರಬೇಕು. ಬರೀ ಕಿವಿ ಮೇಲೆ ಬೀಳೋದಲ್ಲ, ಅದನ್ನ ಅನುಷ್ಠಾನಕ್ಕೆ ತಂದ್ರೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಸರ್.
0: ಖಂಡಿತ ನಮ್ಗೆ ಬೇಕಾಗಿರೋದು ಎರಡು ಹೊತ್ತಿನ ಊಟ ಅಷ್ಟೇ. ಇನ್ ಯಾವ ಐಹಿಕ ಸುಖಗಳು ಕೂಡ ಡಿ ವಿ ಜಿ ಅವರು ಕೂಡ ಅನುಭವಿಸ್ತಾರೆ.
1: ಹೌದು,
0: ನಾನು ಇಲ್ಲಿ ಹೇಳಬೇಕಾಗಿಲ್ಲ, ಸಮಾಜಕ್ಕೆ ಗೊತ್ತಿದೆ.
1: ನಲ್ಲವನ್ನು ಕೊಟ್ಟವರು.
0: ಹೌದು, ಅವರು ಚೆಕ್ಗಳನ್ನು ಕೂಡ ಅವ್ರು ಕ್ಯಾಶ್ ಮಾಡಿಸ್ಕೊಂಡಿರ್ತಿಲ್ಲ. ಅವರು ಮೈಸೂರು ಸಂಸ್ಥಾನದ ಸರ್ಕಾರಕ್ಕೆ ಸಲಹೆಗಳು ಕೊಟ್ಟಾಗ, ವಿಶ್ವೇಶ್ವರಯ್ಯನವರು ಅವ್ರಿಗೆ ಚೆಕ್ಗಳನ್ನು ಕೊಟ್ಟಾಗ ಅದನ್ನ ಅವ್ರು ಕ್ಯಾಶ್ ಮಾಡಿಸ್ಕೊಳ್ಳಿಲ್ಲ, ನನ್ನ ಸಮಾಜದ ಋಣ ತೀರಿಸ್ತಾ ಇದ್ದೀನಿ ಅಂತಂದ್ರು. ಇವತ್ತು ಸಾಧ್ಯನಾ ಅಂತ.
1: ಆಗಿನ ಕಾಲದಲ್ಲಿ ಅವರು ಮನಸ್ಸು ಮಾಡಿದ್ರೆ ಕೋಟಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡಬಹುದಾಗಿತ್ತು ಸರ್. ಆದ್ರೆ ಆ ದೃಷ್ಟಿಯಲ್ಲಿ ಅವ್ರು ಯಾವತ್ತೂ ಅದನ್ನು ನೋಡ್ಲಿಲ್ಲ ಅವರು,
0: ಅಂತ ವ್ಯಕ್ತಿಗಳೇ ಇವತ್ತು.
1: ಹೌದು ಸರ್. ಸರ್, ಇನ್ನು ನಿಮ್ಮ ವಿದೇಶಿ ಪ್ರವಾಸದ ಬಗ್ಗೆ ಮಾತಾಡೋಣ ಸರ್. ಸಾಕಷ್ಟು ದೇಶಗಳನ್ನ ಸುತ್ತಿ ಬಂದಿದ್ದೀರಿ.
0: ನನ್ನ ಮಗಳು ಯು ಎಸ್ ಅಲ್ಲಿ ಸ್ಯಾನ್ ಹೋಸೆನ್ ಅಲ್ಲಿ ಇದ್ಲು. ಮೊದಲನೇ ಸತಿ ಹೋಗಿದ್ದು ನಾನು 2012. ನನಗೆ ಮಾನಸಿಕವಾಗಿ ನಾನು ಹೊರದೇಶಕ್ಕೆ ಹೋಗಬಾರ್ದು ಅನ್ನೋ ಇದಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಇಲ್ಲಿ ಸಮಯ ಇಲ್ಲ ಅದನ್ನು ಹೇಳಲಿಕ್ಕೆ. ಸ್ವದೇಶಿ ಅನ್ನೋದು ಒಂದು ನನಗೆ ಇತ್ತು, ನಾನು ಯಾಕೆ ಸಮುದ್ರ ದಾಟಬೇಕು ಅನ್ನೋದು ಇತ್ತು, ಅಗತ್ಯ ಇಲ್ಲ ನನಗೆ, ನನ್ನ ದೇಶನೇ ಚೆನ್ನಾಗಿದೆ ಅಂತ. 2007 ನಾನು ಮಗಳ ಮದುವೆ ಮಾಡಿಕೊಟ್ರು. ಅವತ್ತಿನಿಂದ ನನ್ನ ಮಗಳು ಕರೆದ್ರು ಕೂಡ ಕೊನೆಗೊಂದು ದಿವಸ ನನ್ನ ಮಗಳು ಕಣ್ಣಲ್ಲಿ ನೀರು ಹಾಕಿದ್ಲು. ಅವಳು MS ಕಾನ್ವೊಕೇಶನ್ ಅಟೆಂಡ್ ಮಾಡಿತ್ತಿಲ್ಲ, ನಾನು ಅಪ್ಪ ಬಂದಿಲ್ಲ ಅಂತ. ಆ ಮನೆ ಗೃಹ ಪ್ರವೇಶ ಮಾಡಿತ್ತಿಲ್ಲ. 2012 ನೀನು ಬರಲ್ಲ ಅಂದ್ರೆ ನಾನು ನಿನ್ನ ನೋಡಕ್ಕೂ ಬರಲ್ಲ ಅಂತಂದ್ಲು. ಅವಾಗ ಹೋದೆ. ಹೋದಾಗ ನನಗೆ ಅಲ್ಲಿ ವಿಶೇಷವಾಗಿ ಅದು ಇದು ಎಲ್ಲರೂ ಹೇಳಿರ್ತಾರೆ, ನಮ್ದು ವೇದ ಉಪನಿಷತ್ತುಗಳಲ್ಲಿ ಎಲ್ಲ ನಮ್ದು ಥಿಯರಿನಲ್ಲಿದೆ, ಆದರೆ ಎಲ್ಲ ಆಚರಣೆಗಳು ಅಲ್ಲಿ ನಾನು ನೋಡಿದೆ. ಆ ಸಮಾಜ ಬೇರೆ. ನಾನು ರಾಜಕೀಯ ಹಂತದಲ್ಲಾಗಲಿ ದೊಡ್ಡ ಹಂತದಲ್ಲಿ ನಾನು ಮಾತಾಡಲ್ಲ, ಸಹಜವಾಗಿ ಅಲ್ಲಿಯ ಜನಜೀವನಕ್ಕೆ ನಮ್ಮ ಜನಜೀವನಕ್ಕೂ ನಾವು ಹೋಲಿಕೆ ಮಾಡಲಿಕ್ಕೆ ಆಗಲ್ಲ. ನಾವೊಂದು 50-100 ವರ್ಷ ಹಿಂದಿದ್ದೀವಿ ಅಂದರೆ ತಪ್ಪಾಗಲ್ಲ. ಒಂದು ಅಲ್ಲಿ ಹೋದಾಗ ನಾನು ಏನೂ ಮಾಡೋ ಕೆಲಸ ಇಲ್ಲ ಕೆಲಸತಿ. ಅವಾಗ ನಾನೇನು ಮಾಡಿದೆ, ಒಂದು ದಿವಸ ಒಂದು ಚರ್ಚ್ಗೆ ಹೋದೆ. ಚರ್ಚಲ್ಲಿ ಕಮ್ಯುನಿಟಿ ಸರ್ವಿಸ್ ಇರುತ್ತೆ ಅಂತ ಹೋದೆ, ಕೇಳಿದೆ ನಾನು ಏನು ಮಾಡ್ಬೋದು ಇಲ್ಲಿ. ಅವಾಗ ಅವರು ನನಗೊಂದು ಕೆಲಸ ಕೊಟ್ಟಿದ್ರು. ನಾನು ಒಂದು ವೀಕೆಂಡು ಮನೆ ಮನೆಗೆ ಹೋಗಿ ಈ ವೇಸ್ಟ್ ಕಲೆಕ್ಟ್ ಮಾಡ್ತೀನಿ ಅಂತ ಪಾಂಪ್ಲೆಟ್ ಕೊಟ್ಟು ಬರೋದು. ನೆಕ್ಸ್ಟ್ ವೀಕ್ ಹೋಗಿ ಅದನ್ನು ಒಂದು ವೆಹಿಕಲ್ ಕೊಡೋರು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬರೋದು.

0: ಏರಿಯಾ ವೈಸ್ ಅವರನ್ನ ಇಷ್ಟ ಕೇಳಿದೆ, ಡೂಸ್ ಅಂಡ್ ಡೋಂಟ್ಸ್ ಹೇಳಿ ಹಾಗೆ ಅಂತ. ಅವಾಗ ಹೇಳಿದ್ರು ಎಲ್ಲಿ ನೋ ಸಾಲಿಸಿಟಿಂಗ್ ಬೋರ್ಡ್ ಇದೆಯೋ ಆ ಮನೆಗೆ ಹೋಗ್ಬೇಡಿ ಆಯ್ತಾ, ಬಾಕಿ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಡಿ. ನೆಕ್ಸ್ಟ್ ನೀವೇನು ಅವ್ರ ಮನೆ ಬಾಗಿಲು ಬಡಿಬೇಕಾಗಿಲ್ಲ, ಅದರ ಪಾಂಪ್ಲೆಟ್ ಅಲ್ಲಿ ಇರುತ್ತೆ ಮುಂದಿನ ವಾರ ಬರ್ತೀನಿ ಅಂತ. ಅಲ್ಲಿ ಸಾಮಾನ್ಯವಾಗಿ ಎಲ್ಲ ಆಚೆ ಇಟ್ಟಿರ್ತಾರೆ, ಕಾರ್ ಶೆಡ್ ಇರುತ್ತೆ, ಕಾರ್ ಶೆಡ್ ಆಚೆ ಇಟ್ಟಿರ್ತಾರೆ, ಅದನ್ನ ಹಾಕೊಂಡು ಬಂದು ಚರ್ಚ್ಗೆ ಕೊಡೋದು ಅವ್ರ ಅದನ್ನ. ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಬರೀ ಪ್ಲಾಸ್ಟಿಕ್ ಒಂದೇ ಅಲ್ಲ, ಇ ವೇಸ್ಟ್ ಡಿಸ್ಪೋಸಲ್ಲೂ ಕೂಡ ಒಂದು ದೊಡ್ಡ ಸಮಸ್ಯೆ ನಮ್ಮ ಒಂದು ಪರಿಸರಕ್ಕೆ. ಅದಕ್ಕೋಸ್ಕರ ಕೆಲಸ ಮಾಡಿದೆ. ಇತ್ತೀಚೆಗೆ ಕೆನಡಾಗ ಹೋದಾಗ ನಾನು ಕೆನಡಾದಲ್ಲಿ ನಮ್ಮ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಬಂದಿದ್ರು, ಸ್ವಲ್ಪ ನಮ್ಮ ಹುಡುಗರಿಗೇನೆ ಕೆಲವು ಯೂನಿವರ್ಸಿಟಿಗಳಿಗೆ ಹೋಗಿ ನಾನು ನಮ್ಮ ಧರ್ಮದ ಬಗ್ಗೆ ನಾವು ಯಾಕೆ ಅಭಿಮಾನ ಇಟ್ಕೋಬೇಕು, ಇನ್ನೊಂದು ಧರ್ಮನ ನಾವು ದ್ವೇಷಿಸಬೇಕು ಅನ್ನೋ ಮಾತು ನಾನು ಎಲ್ಲೂ ಹೇಳಿಲ್ಲ, ನಾನು ಅದು ಮಾಡೋದೂ ಇಲ್ಲ. ನನ್ನ ಧರ್ಮನ ನಾನು ಚೆನ್ನಾಗಿ ತಿಳ್ಕೋಬೇಕು, ನಾನು ಅದನ್ನು ಅನುಸರಿಸಬೇಕು, ಅಥವಾ ಇನ್ನೊಂದು ಧರ್ಮದಲ್ಲೂ ಒಳ್ಳೇದಿದೆಯಾ ಅದನ್ನು ಅನುಸರಿಸೋಣ. ಆ ಒಂದು ಮನೋಭಾವ ಇಟ್ಕೊಂಡು ನಾನು ಮಾಂಟ್ರಿಯಲ್ ಯೂನಿವರ್ಸಿಟಿ ಇರ್ಬೋದು, ಕಿಂಗ್ಸ್ಟನ್ ಯೂನಿವರ್ಸಿಟಿ ಇರ್ಬೋದು, ಹೀಗೆ ನಾನು ಕೆಲವಾರು ಯೂನಿವರ್ಸಿಟಿಗಳಿಗೆ ಕೆಲವು ಸ್ಥಳೀಯ ಮುಖಂಡರುಗಳ ಜೊತೆಯಲ್ಲಿ ಹೋಗಿದ್ದೆ. ಅದಲ್ಲದೆ ಅಲ್ಲಿ ಬಹಳ ಅದ್ಭುತ, ನನ್ನ ಮೊಮ್ಮಗನ ಶಾಲೆನಲ್ಲಿ, ನನ್ನ ಮೊಮ್ಮಗ ಅವಾಗಿನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದ, ಕೆನಡಾ ಮಧ್ಯಭಾಗದಲ್ಲಿ, ನಿಮ್ಗೆ ಆಶ್ಚರ್ಯ ಆಗತ್ತೆ, ಕೆನಡಾದಲ್ಲಿ ನನ್ನ ಮಗ ಇರೋದು ಆಟೋವಾದಲ್ಲಿ, ಆಟೋವಾ ಇಸ್ ದಿ ಕ್ಯಾಪಿಟಲ್, ಆಟೋವಾ ಕ್ಯಾಪಿಟಲ್ ಅಲ್ಲಿ ಮಧ್ಯಭಾಗದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಮಧ್ಯಭಾಗದಲ್ಲಿ ಡೌನ್ ಟೌನ್ ಅಲ್ಲಿ ಸುಮಾರು ಒಂದು 450 ಎಕರೆನಲ್ಲಿ. ಈ 18ನೇ ಶತಮಾನದಲ್ಲಿ ಆ ಒಂದು ಶೀತ ದೇಶದಲ್ಲಿ ಅವರಿಗೆ ಪ್ರಮುಖವಾಗಿ ಸಮಸ್ಯೆ ಇದ್ದಿದ್ದು, ನಾವು ಈ ಒಂದು ವಾತಾವರಣಕ್ಕೆ ಹೊಂದುವಂತ ಏನು ಬೆಳೆಗಳನ್ನು ನಾವು ಬೆಳಿಬೇಕು ಅಂತ ಅದಕ್ಕೊಂದು ದೊಡ್ಡ ಸಂಶೋಧನಾ ಸಂಸ್ಥೆನ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಬರೀ ಅಗ್ರಿಕಲ್ಚರ್ ಅಲ್ಲ, ಪಶುಸಂಗೋಪನೆನೂ ಇದೆ. ಅಲ್ಲಿಗೆ ನಾನು ಈ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗೋದು ಒಂದು ದಿವಸ. ನಾನೇ ಹೋಗ್ತೀನಿ ಅಂತಂದ್ರೆ ನನಗೆ $40 ಚಾರ್ಜ್ ಮಾಡ್ತಾರೆ, ಅದೇ ಮಕ್ಕಳಿಗೆ ಫ್ರೀಯಾಗಿ ಬಿಡ್ತಾರೆ. ಆ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಅವ್ರಿಗೆ ಮಾಂಸ ಎಲ್ಲಿಯಿಂದ ಬರುತ್ತೆ, ಹಾಲು ಎಲ್ಲಿಯಿಂದ ಬರುತ್ತೆ, ಯಾಕಂದ್ರೆ ಎಲ್ರಿಗೂ ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ಡೈರಿಯಿಂದ ಬರುತ್ತೆ, ಹಸುವಿನ ಕೆಚ್ಚಲಿಂದ ಬರುತ್ತೆ ಅನ್ನೋದು ಬಹಳ ಮಕ್ಕಳಿಗೆ
1: ಗೊತ್ತಿರಲ್ಲ.
0: ಹಾಗೇನೆ ಮಕ್ಕಳಿಗೆ ಎಲ್ಲದಕ್ಕಿಂತ ಮಣ್ಣು ಅಂದ್ರೇನು, ಮಣ್ಣಿನ ಗುಣಗಳೇನು, ಬೀಜ ಅಂದ್ರೇನು, ಬೀಜೋತ್ಪತ್ತಿ ಹೇಗಾಗತ್ತೆ, ಅದು ಹೇಗೆ ಮೊಳಕೆ ಒಡೆಯುತ್ತೆ, ನಾವು ತಿನ್ನೋ ಆಹಾರ ಧಾನ್ಯಗಳು ಹೇಗೆ ಬೆಳವಣಿಗೆ ಆಗತ್ತೆ ಅನ್ನೋದು ಸೂಕ್ಷ್ಮವನ್ನ ಅಲ್ಲಿ ಮಕ್ಕಳಿಗೆ ಕಲಿಸ್ತಾರೆ. ಅವರು ಎಲ್ಲಿ ತನಕ ಅಂತಂದ್ರೆ ಮಣ್ಣನ್ನು ತೋರಿಸ್ತಾರೆ, ಬೀಜಗಳನ್ನು ಐಡೆಂಟಿಫೈ ಮಾಡಿ ಅಂತಾರೆ ಮಕ್ಕಳಿಗೆ ಹೋದಾಗ. ಇದೊಂದು ಹಾಫ್ ಎ ಡೇ ಸೆಷನ್. ಆ ನಂತರ ನೀವು ತಮಾಷೆ ನಂಬಲ್ಲ, ಆ ಮಕ್ಕಳು ಕತ್ಕೊಂಡು ಹಾರದ ತರ ಹಾಕ್ತಾರೆ, ಒಂಥರ ಪೆಂಡೆಂಟ್ ತರ ಖುಷಿಯಾಗಿ ಹಾಕೋಬಹುದು. ಆ ಪೆಂಡೆಂಟ್ ಒಳಗೆ ಹತ್ತಿನ ನೀರಲ್ಲಿ ಅದ್ಬಿಟ್ಟು ಆ ಬೀಜ ನೀಡ್ತಾರೆ. ಆ ಮಕ್ಕಳಿಗೆ ಹೇಳ್ತಾರೆ, ದಿವಸ ನೋಡ್ತಾ ಇರಿ, ಅದನ್ನ ಸ್ವಲ್ಪ ನೀರು ತೇವ ಮಾಡ್ತಾ ಇರಿ, ಗೊತ್ತಾಯ್ತಾ, ದಿವಸದಲ್ಲಿ ಒಂದ್ ಸ್ವಲ್ಪ ಹೊತ್ತು ಅದನ್ನ ಆಚೆ ಹಾಕೊಂಡಿರಿ, ಆ ಬಿಸಿಲು ಬೀಳ್ಬೇಕು ಅದಕ್ಕೆ, ಬಿಸಿಲು ಮತ್ತೆ ನೀರು, 7-8 ದಿವಸಕ್ಕೆ ಅದು ಮೊಳಕೆ ಒಡೆಯುತ್ತೆ. ಆಮೇಲೆ ಅದನ್ನ ನೀವು ಭೂಮಿಗೆ ವರ್ಗಾಯಿಸಿ ಆಮೇಲೆ ಆ ಗಿಡನ ಬೆಳೆಯೋದು ನೋಡಿ ಅಂತ. ನಮ್ಮ ಬಾಲ್ಯದಲ್ಲಿ ನಾವು ಈ ಬೆಳವಣಿಗೆನ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ವಿ ಮಕ್ಕಳಾಗಿ. ನಾನು ಬಾಲ್ಯದಲ್ಲಿ ಬಹುಶಃ ನನ್ನಾಗಿ ಎಲ್ಲರೂ ಮಾಡಿರ್ತಾರೆ, ದುಡ್ಡನ್ನ ನಾವು ಭೂಮಿಯಲ್ಲಿ ನೆಡವಿ ದುಡ್ಡು ಬೆಳೆಯುತ್ತೆ ಅಂತ,
1: ಏನೋ ಒಂದು ಕೂತಲ್ಲ ಬೆಳೆದು ಬಿಡಬಹುದು.
0: ಆದ್ರಿಂದ ಈ ಬೆಳವಣಿಗೆ ಅನ್ನೋದು ಇದೆಯಲ್ಲ, ಅತ್ಯಂತ ಕುತೂಹಲವಾದ್ದು. ಆ ಮಕ್ಕಳಿಗೆ ಪರಿಸರ ಪ್ರಜ್ಞೆನೂ ಕೂಡ ಉಂಟಾಗತ್ತೆ. ಸೊ ಅಂತ ಕೆಲಸಗಳನ್ನ ಮಾಡಿದ್ದೀನಿ.
1: ಬಹುಶಃ ನಮ್ಮ ಸತ್ಯನಾಥ್ ಅವರು ವಿದೇಶಕ್ಕೂ ಹೋದ್ರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಡ್ಲಿಲ್ಲ, ತಮ್ಮ ವೃತ್ತಿ ಜೀವನದ ಅನುಭವವನ್ನ ಬಿಡ್ಲಿಲ್ಲ, ಅಲ್ಲೂ ಕೂಡ ಒಂದಿಷ್ಟು ಕೆಲಸಗಳನ್ನ ಮಾಡಿ ಬಂದಿದ್ದೀರಿ ಸರ್. ಹಾಗಿದ್ರೆ
0: ಸುಮ್ನೆ ಕೂರಕ್ ಏನಾದ್ರೂ ಒಂದ್ ಮಾಡಬೇಕು, ಏನ್ ಮಾಡಿದ್ರು ನಮಗ್ ಗೊತ್ತಿರೋದನ್ನೇ ಮಾಡಬೇಕು, ಬೇರೆ ಯಾವ್ದು ವಸ್ತು ಮಾಡ್ಲಿಕ್ಕೆ.
1: ಸರ್, ನಿಮ್ಮ ಅಪಾರವಾದ ಅನುಭವದ ಮಾತುಗಳಿಗೆ ಅರ್ಧ ತಾಸು ಸಾಕಾಗೋದೇ ಇಲ್ಲ, ಹಾಗಾಗಿ ನಿಮ್ಮ ಜೀವನದ ಇನ್ನಷ್ಟು ಅನುಭವದ ಮಾತುಗಳನ್ನ ಮುಂದಿನ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಕೇಳಿಸುವ ಉದ್ದೇಶ ನಮ್ದು. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ನಿಮ್ಮ ವಿಸ್ತಾರವಾದ ಅನುಭವವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರ.
0: ನಮಸ್ಕಾರಗಳು.
2: ಕರ್ನಾಟಕ ಹಾಲು ಮಹಾಮಂಡಳಿಯ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಸತ್ಯನಾಥ್ ಕೆಕೆ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಜಿಎನ್ ಮಂಜುನಾಥ್.
3: ಸಂಧ್ಯಾರಾಗ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ

0: ಮೈಸೂರು ಕೇಂದ್ರದಿಂದ ಮೂಡಿ ಬಂತು.
1: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
2: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
1: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ?
2: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
1: ಹಾಗಿದ್ರೆ ಮರೀದೆ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
2: ಮರೆಯದಿರಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಸಂಜೆಯ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಶಭಾನಾ ಮಾಡುವ ನಮಸ್ಕಾರಗಳು. ಈಗ ಸಮಯ 5 ಗಂಟೆ.
4: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5ನೇ ತಾರೀಕು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಿಗ್ಗೆ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ, ಪ್ರವೇಶ ಉಚಿತ.
5: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
6: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
7: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತುಳು ಹೊಡೆಯುತ್ತಿವೆ?
8: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ ನಲ್ಲಿ ಎಲ್ಲಾ ಜ್ಞಾನ ಇದೆ.
7: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
6: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
9: ಕಸ್ತೂರಿ ಮಾತ್ರೆ
10: ವಾರಕ್ಕೊಂದು.
9: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
10: ಕಸ್ತೂರಿ ಮಾತ್ರೆ
9: ನಗೆ ಜಾತ್ರೆ.
11: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
10: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
12: ನಗುವೆನ್ನು ನಗಿಸುತ್ತ ನಿನ್ನನು
9: ನಗೆ ಜಾತ್ರೆಗೆ ಬನ್ನಿ,
10: ಕಸ್ತೂರಿ ಮಾತ್ರೆ ತಿನ್ನಿ,
11: ನಾಕರಿಗೆ ಜೈ ಎನ್ನಿ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಕೃಷಿ ನಿರಂತರ,
4: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5:05. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಹಾಡನ್ನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸ್ಲಿಕ್ಕೆ ಸಂದೇಶ ಕಳಿಸಿ ವಾಟ್ಸ್ಆಪ್ ಸಂಖ್ಯೆ 9048585223. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಹಾಗೂ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ. ಸುಧೀರ್ ರಾಜ್ ಅತ್ತಾವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಯಾರ್ದು ಅಂತ ನೋಡೋಣ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಹಾಗೂ ಸ್ನೇಹಿತರು ನಮಗಾಗಿ ಅರಮನೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಗೀತೆಯ ಗಾಯಕರು ಕಾರ್ತಿಕ್, ಶ್ವೇತಾ ಹಾಗೂ ಸಂಗಡಿಗರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಗುರುಕಿರಣ್.

0: ಬನ್ನಿ ಬನ್ನಿ ಶಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ ಕಲಂ ಹಾಕೋ. ಈಗ ಲಾಗ ಹಾಕೋ.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
0: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ.
2: ಕೇಳುಗರೆ ಗಮನಿಸಿ, ಈ ರಾತ್ರಿ 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ ಕಾದಂಬರಿಕಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದವಿದೆ. ಇವರೊಂದಿಗೆ ಎಸ್ಆರ್ ಭಟ್. ಮರ್ಯಾದೆ ಕೇಳಿ, ಈ ರಾತ್ರಿ 9:30ಕ್ಕೆ ಕನ್ನಡ ಭಾರತಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಯುವರತ್ನ ಚಿತ್ರದ ಗೀತೆ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ಎಸ್ ಥಾಮನ್ ಅವರ ಸಂಗೀತವಿದೆ. ಈ ಗೀತೆಯನ್ನ ಕೋರಿ ಸಂದೇಶ ಕಳಿಸಿದ್ದಾರೆ ಗಾಯತ್ರಿಪುರಂನಿಂದ ಮೊಹಮ್ಮದ್ ನದೀಂ.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
1: ಕನ್ನಡ ರೋಮಾಂಚನವಿ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
2: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
3: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
4: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
5: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
6: ಕನ್ನಡ

ಹಾಗೂ ಜುಲೈ 6 ಸೋಮವಾರ ಮಧ್ಯಾಹ್ನ 12:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀ ಶ್ರೀನಿವಾಸ ಅರ್ಕ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತವಿರುವ ತಂದೆ ಮಕ್ಕಳು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್. ಜಾನಕಿ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಎನ್.ಆರ್. ಮೊಹಲ್ಲದಿಂದ ವಿಜಯ ನಾಗೇಂದ್ರ, ಬಿಂದು ಪ್ರೇಮ, ಜ್ಯೋತಿ ಮಂಜು, ಶೋಭಾ ನಾಗರಾಜ್, ವೇಣು ಹಾಗೂ ಮುರಳಿ ನಿತ್ಯಶ್ರೀ.

ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸಬಹುದು.

0: ತಿಳಿದವರು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗೆಯೇ ವಿದ್ಯಾರ್ಥಿಗಳು ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿಗೆ ಹೋಗಿ ಅನುಭವವನ್ನು ಕಲಿಯಬೇಕು. ಸಾಮರ್ಥ್ಯ ಮತ್ತು ನೈಪುಣ್ಯಗಳ ಬೆಳವಣಿಗೆಗೆ ಪ್ರಾಯೋಗಿಕ ಜ್ಞಾನ ಅಗತ್ಯ.
1: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ ಅಥವಾ SSLC ನಂತರದ PUC, ಡಿಪ್ಲೊಮೊ, ITI ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, BEd ಅಥವಾ ಸ್ನಾತಕೋತ್ತರ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ SSP.postmatric.karnataka.gov.in ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ January 2027 31ನೇ ತಾರೀಖು ಕೊನೆಯ ದಿನವಾಗಿದೆ. ಅರ್ಜಿ ಸಲ್ಲಿಸಲು ಮೊದಲು ಆಧಾರ್ ಸೀಡಿಂಗ್, ಕಾಲೇಜಿನ ಮಾಹಿತಿ ಹಾಗೂ ಕೋರ್ಸಿನ ಮಾಹಿತಿ ಇವಿಷ್ಟರ ಜೊತೆಗೆ ಎಲ್ಲ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 25-20-910 ಮತ್ತೊಮ್ಮೆ 25-20-910 ಮೈಸೂರಿನ STD ಕೋಡ್ 0821. ಸಹಾಯಕ ನಿರ್ದೇಶಕರ Grade 1 ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣ್ಯ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಅಪೇಕ್ಷಿತ ಗೀತೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಅಪೂರ್ವ ಜೋಡಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಮನು ಹಾಗೂ ಚಿತ್ರಾ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಡಿ ಸರಣಿ, ತೆಂಗಿನಲ್ಲಿ ಅಂತರ ಬೆಳೆಗಾಗಿ ಸಂಬಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜೆ ದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರ್ಯಾದೆ ಕೇಳಿ, ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಭಾಗ್ಯ ಜ್ಯೋತಿ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ಯನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ಕಾಸರಗೋಡಿನಿಂದ ರಾಜಾರಾಮ್ ಹಾಗೂ ವಸುಧಾ.

0: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
1: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
2: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
3: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
4: ಮೈಸೂರು ಕೇಳುವರಿಗೆಲ್ಲ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
0: ತಪ್ಪದೆ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.
5: ಕೇಳುಗರೆ ಗಮನಿಸಿ, ಇದೇ ಭಾನುವಾರ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಯೋಫಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾ ಸ್ವಾತಿ ಆರ್ ಅವರೊಂದಿಗಿನ ಮಾತುಕತೆ ಬಿತ್ತರಗೊಳ್ಳಲಿದೆ. ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ ಕಾದಂಬರಿಗಾರ್ತಿ ಹಾಗೂ ಕವಯತ್ರಿ ಸವಿತಾ ನಾಗಭೂಷಣ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಇವರೊಂದಿಗೆ ಎಸ್ಆರ್ ಭಟ್. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ

ಹೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮುಂದಿನ ಸಂದೇಶ ಯಾರ್ದು ಎಲ್ಲಿಂದ ಅಂತ ನೋಡೋಣ. ರಮಾಬಾಯಿ ನಗರದಿಂದ ಚೈತ್ರ, ಗಾಯತ್ರಿ ಹಾಗೂ ಗಂಗಾಧರ್ ಅವರದು. ಇವರ ಅಪೇಕ್ಷಿತ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತವಿರುವ ಮುಂಗಾರು ಮಳೆ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸುನಿಧಿ ಚೌಹಾನ್.

0: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 249-1111, ಮೈಸೂರಿನ STD ಕೋಡ್ 0821. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಎಂ ರಂಗರಾವ್. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ KBL ಸೆಂಚುರಿಯಿಂದ ಚಂದ್ರಕಲಾ ಸಿದ್ದನಾಯಕ್, ಹನ್ವಿತಾ ಮತ್ತು ಭುವಿ.

ಕೇಳುಗರೆ, ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಸಂದೇಶವನ್ನು ಕಳಿಸಿದಂತಹ ಶ್ರೋತೃಗಳ ಗೀತೆಗಳನ್ನಷ್ಟೇ ಪ್ರಸಾರ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದಂತೆ ಹನುಮನಾಳುವಿನಿಂದ ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ ಹಾಗೂ ಸ್ನೇಹಿತರು, ಮರಿನಂಜ ನಂಜುಂಡಸ್ವಾಮಿ, ಚಂದನ ಗುಂಡ್ಲುಪೇಟೆಯಿಂದ, ಚಾಮರಾಜನಗರ ಜಿಲ್ಲೆ ಹನೂರು ಮಲೆ ಮಹದೇಶ್ವರ ಬೆಟ್ಟದಿಂದ ಶ್ರೀನಿವಾಸ, ಸುಪ್ರೀತಾ, ಬೆಳ್ಳಿ ಹಾಗೂ ಕುಮಾರಿ, ಹೊಸಕೋಟೆಯಿಂದ ಲತಾ ಸುಹಾಸ್, ಅಗ್ರಹಾರ ಮೈಸೂರಿನಿಂದ ಎಂಆರ್ ಶ್ರೀಕಂಠನ್, ಸಾನಿಯಾ ಅಂಜುಮ್, ಕಲ್ಯಾಣಗಿರಿ ಮೈಸೂರಿನಿಂದ, ಮಂಡ್ಯದಿಂದ ಮಂಜೇಗೌಡ ಮತ್ತು ಕುಟುಂಬದವರು, ದಕ್ಷಿಣ ಜಿಲ್ಲೆ ಬೆಂಗಳೂರು ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ ಹಾಗೂ ಎಆರ್ ಹರ್ಷಿತಾ, ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ ಹಾಗೂ ಮಹದೇವಸ್ವಾಮಿ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಶ್ರೀರಂಗಪಟ್ಟಣದಿಂದ ಪದ್ಮ, ಕೃಷ್ಣ, ನಾರಾಯಣ, ಚೈತ್ರ, ಪ್ರಶಾಂತ್ ಹಾಗೂ ಸುಜಾತ, ಗದಗದಿಂದ ಸಂಜೀವ, ಪ್ರಶಾಂತ್ ಹಾಗೂ ಸಂತು, ಮಹದೇಶ್ವರ ಬಡಾವಣೆಯಿಂದ ಉಮಾ, ಶಾರದಾದೇವಿ ನಗರದಿಂದ ವಿ ರವಿಚಂದ್ರನ್ ಹಾಗೂ ರಮೇಶ್, ರಾಮಕೃಷ್ಣ ನಗರದಿಂದ ಪುಟ್ಟರಾಜಪ್ಪ, ಹೀಗೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ನಾಳಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲೇ ಸಂದೇಶವನ್ನು ಕಳಿಸಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಇವತ್ತಿನ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಜಿಲ್ಲಾ ವಾರ್ತಾಪತ್ರ 6:30, 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಭಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜೆ ದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಯುವವಾಣಿ. ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳ ಕಾರ್ಯಕ್ರಮ ವೈವಿಧ್ಯದ 3ನೆಯ ಭಾಗ. 8:30 ಹಿಂದಿ ಚಿತ್ರಗೀತೆಗಳು. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಕಾದಂಬರಿಗಾರ್ತಿ ಹಾಗೂ ಕವಯತ್ರಿ ಸವಿತಾ ನಾಗಭೂಷಣ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ಸವಿನೆನಪು. ನಂತರ ಲಂಡನ್ನ ದಿ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ 10:30 11:05. ನಂತರ 11:05 ದಿನದಾಟದ ಅಂತ್ಯದವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಮೈಸೂರಿನ ಮರೆಯಲಾಗದ ಮಹನೀಯರು. ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ನಾಳೆ ಬೆಳಿಗ್ಗೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಸ್ತುತಿ ಟಿಎಸ್ ಗೋಪಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತೊಮಾಲಜಿ ಬೆಂಗಳೂರು. 7:30 ಸೇವಾ ವಾಹಿನಿ. 7:45 8:30 ಹಾಗೂ 9:35 ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತು ಬಾನುಲಿ ಸರಣಿ. ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಗಾಂಧಿ ಸ್ಮೃತಿ ನಾಳೆ ಬೆಳಿಗ್ಗೆ 9:30. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನ. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ. ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05 ವನಿತಾ ವಿಹಾರ, ಪ್ರಥಮ ಹರಿದಾಸ ಮಹಿಳೆ ಗಲಗಲಿಯವ್ವ, ಈ ಕುರಿತು ಮಾತನಾಡುತ್ತಾರೆ ರೂಪಾ ಕುಲಕರ್ಣಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಶ್ರುತಿ ಜಿ ರಾವ್ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಸಖಿ ಸಂವಾದ, ವಿಷಯ ನಿಮ್ಮ ಜೀವನದ ಆದರ್ಶ ಮಹಿಳೆ ಯಾರು ಯಾಕೆ, ಪ್ರಸ್ತುತಿ ಕೀರ್ತನ ವಿ ಹಾಗೂ ರಂಜಿತಾ ಜೆ ಶಾಸ್ತ್ರಿ. 4:30 ವೃತ್ತಿ ಮಾರ್ಗದರ್ಶನ, ಮೆಕ್ಯಾಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು, ಈ ಕುರಿತು ಮೈಸೂರಿನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ವಿನಯ್ ಕೆಬಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ. 6:30 ಅವಲೋಕನ.
ಇವಿಷ್ಟು

0: Monsoon today has further advanced into entire Delhi, some more parts of Gujarat, remaining parts of Uttar Pradesh, most parts of Madhya Pradesh, Haryana, Punjab, and some parts of Rajasthan. And that is the end of this news bulletin.
1: ಈಗ ಸಮಯ 6:10.
2: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
3: ಅಪಘಾತಗಳು ಯಾರಿಗೆ ಯಾವಾಗ ಬೇಕಾದರೂ ಸಂಭವಿಸಬಹುದು. ಇಂಥ ಸಮಯದಲ್ಲಿ ತೊಂದರೆಗೊಳಗಾದವರಿಗೆ ಸಹಾಯ ಮಾಡುವುದು ಅತ್ಯಂತ ಮುಖ್ಯವಾದ ನಾಗರಿಕ ಪ್ರಜ್ಞೆ ಕೂಡ. ಆದರೆ ತಿಳುವಳಿಕೆಯ ಕೊರತೆಯಿಂದ ಕೆಲವು ತಪ್ಪುಗಳು ರೋಗಿಯ ಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಬಹುದು. ಇಂದಿನ ಸಂಚಿಕೆಯಲ್ಲಿ ಆ ಬಗೆಯ ಕೆಲವು ಸಂದರ್ಭಗಳನ್ನು ನೋಡೋಣ. ಸುಟ್ಟ ಗಾಯಗಳಿಗೆ ಕಾಫಿ ಪೌಡರ್, ಅರಿಶಿನ, ಟೂತ್ ಪೇಸ್ಟ್ ಅಥವಾ ಮಣ್ಣು ಇವುಗಳನ್ನು ಹಚ್ಚಬಾರದು. ಸುಟ್ಟ ಗಾಯದ ಜಾಗದಲ್ಲಿ ಉಂಟಾಗಿರುವ ಗುಳ್ಳೆಗಳನ್ನು ಬಲವಂತವಾಗಿ ಒಡೆಯಬಾರದು. ಸುಟ್ಟ ಗಾಯದ ಮೇಲೆ ಅಂಟಿಕೊಂಡ ಬಟ್ಟೆಯನ್ನು ಕೂಡ ಬಲವಂತವಾಗಿ ಎಳೆಯುವ ಪ್ರಯತ್ನವನ್ನು ಮಾಡಬಾರದು. ದೊಡ್ಡ ಪ್ರಮಾಣದ ಸುಟ್ಟ ಗಾಯಗಳಿಗೆ ಮನೆ ಮದ್ದು ಉಪಚಾರ ಬೇಡ. ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಚಿಕಿತ್ಸೆಯನ್ನು ಕೊಡಿಸಿ. ರೋಗಿಯ ಹಾಗೂ ಸ್ವತಃ ನಿಮ್ಮ ಸುರಕ್ಷತೆಯ ಬಗ್ಗೆ ಗಮನವಿರಲಿ. ಇಬ್ಬರು ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕು. ಅಗಲವಾದ ಬಟ್ಟೆ ಅಥವಾ ಕಂಬಳಿಯಿಂದ ಮುಚ್ಚುವುದು ಹೆಚ್ಚಿನ ಥರ್ಮಲ್ ಇಂಜುರಿಯನ್ನು ಉಂಟುಮಾಡುತ್ತೆ. ರೋಗಿಯನ್ನ ಕೂಡಲೇ ತಣ್ಣಗೆ ಹರಿಯುವ ನೀರಿನ ಅಡಿಯಲ್ಲಿ ಸುಟ್ಟ ಜಾಗವನ್ನು ಇರಿಸಿ. ಇದರಿಂದ ದೇಹದ ಒಳಗೆ ಉಂಟಾಗಿರುವ ಶಾಖವು ಶಮನಗೊಳ್ಳುವುದು ಹಾಗೂ ಇನ್ನೂ ಹೆಚ್ಚಿನ ಡ್ಯಾಮೇಜ್ ಉಂಟಾಗದ ಹಾಗೆ ತಡೆಯಬಹುದು. ನೀರು ಅಥವಾ ಆಹಾರವನ್ನು ಬಲವಂತವಾಗಿ ಸೇವಿಸುವಂತೆ ಮಾಡುವ ಪ್ರಯತ್ನ ಖಂಡಿತ ಬೇಡ. ಕೂಡಲೇ ಪಕ್ಕದ ಆಸ್ಪತ್ರೆಯನ್ನ ಸಂಪರ್ಕಿಸಿ. ಸುಟ್ಟ ಮೂಗಿನ ಹೊರಳೆಯ ಕೂದಲು, ಉಸಿರಾಟದ ತೊಂದರೆ ಇವುಗಳು ಕಂಡುಬಂದರೆ ಗಂಭೀರವಾದ ಸುಡುವಿಕೆ ಉಂಟಾಗಿದೆ ಅಂತ ಅರ್ಥ. ಕೂಡಲೇ ಆಸ್ಪತ್ರೆಗೆ ತೆರಳುವುದು ಸೂಕ್ತ. ಇನ್ನು ರಸ್ತೆ ಅಪಘಾತಗಳು. ಇಲ್ಲಿ ಕೂಡ ಸುರಕ್ಷಿತ ವಾತಾವರಣಕ್ಕೆ ರೋಗಿ ಹಾಗೂ ಸ್ವತಃ ಸಹಾಯಕರು ಸ್ಥಳಾಂತರಗೊಳ್ಳುವುದು ಮೊದಲ ಆದ್ಯತೆಯಾಗಿರಬೇಕು. ಗಾಯಾಳುಗಳನ್ನು ಬಲವಂತವಾಗಿ ಎತ್ತುವುದು, ಕೂರಿಸಲು ಅಥವಾ ನಿಲ್ಲಿಸಲು ಪ್ರಯತ್ನ ಖಂಡಿತ ಬೇಡ. ಏಕೆಂದರೆ ಪರಿಶೀಲನೆ ಮಾಡದ ಹೊರತು ಒಳಗಡೆ ಉಂಟಾಗಿರುವ ಗಾಯದ ಪ್ರಮಾಣ ಯಾರಿಗೂ ಗೊತ್ತಿರುವುದಿಲ್ಲ. ತಲೆ ಅಥವಾ ಕುತ್ತಿಗೆ ಈ ಭಾಗಗಳಿಗೆ ಗಾಯವಾಗಿದ್ದಲ್ಲಿ ಹೆಚ್ಚು ಚಲನೆ ಆಗದ ಹಾಗೆ ನೋಡಿಕೊಳ್ಳಿ. ಪ್ರಜ್ಞೆ ತಪ್ಪಿರುವಾಗ ಅಥವಾ ಸಂಪೂರ್ಣ ಪ್ರಜ್ಞೆ ಇಲ್ಲದವರಲ್ಲಿ ನೀರು ಅಥವಾ ಆಹಾರವನ್ನು ಸೇವಿಸುವಂತೆ ಬಲವಂತ ಪಡಿಸಬೇಡಿ. ಅಪಘಾತವನ್ನು ಚಿತ್ರೀಕರಿಸುವ ಕೆಟ್ಟ ಸಂಸ್ಕೃತಿಯನ್ನು ದಯಮಾಡಿ ನಿಲ್ಲಿಸಿ. ನಿಮ್ಮ ಫೋಟೋ ಅಥವಾ ವಿಡಿಯೋಗಳಿಗಿಂತ ಆ ವ್ಯಕ್ತಿಗೆ ನಿಮ್ಮಿಂದ ಸಮಂಜಸವಾದ ಸಹಾಯದ ಅಗತ್ಯವಿದೆ ಅನ್ನೋದನ್ನ ಮರಿಬೇಡಿ. ರಕ್ತಸ್ರಾವ ಕಂಡುಬಂದರೆ ನಿರಂತರವಾಗಿ ಒತ್ತಡವನ್ನು ನೀಡಿ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳು ಸಿಕ್ಕರೆ ಅದರ ಉಪಯೋಗನ ಪಡೆದುಕೊಳ್ಳಿ. ಧೈರ್ಯದ ಒಂದೆರಡು ಮಾತುಗಳನ್ನಾಡಿ ಅವರ ಫೋನ್ ಅಥವಾ ಐಡಿ ಕಾರ್ಡ್ಗಳ ಮುಖಾಂತರ ಅವರ ಮನೆಯವರನ್ನ ತಲುಪುವ ಪ್ರಯತ್ನ ಮಾಡಿ. ಇಂತಹ ಸ್ಥಿತಿಯಲ್ಲಿ ಅವರಿಗೆ ನೀರುಣಿಸಿ ನೀವು ಯಾವುದೇ ಒಳ್ಳೆಯದನ್ನು ಕೂಡ ಮಾಡಲು ಸಾಧ್ಯವಿಲ್ಲ. ಬದಲಿಗೆ ಮುಂದೆ ಏನಾದರೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಬಂದಲ್ಲಿ ನೀವು ಕೊಡುವ ನೀರು ಅಥವಾ ಆಹಾರದಿಂದ ಆ ಪ್ರಕ್ರಿಯೆಯನ್ನು ಮಾಡುವಾಗ ವೈದ್ಯರಿಗೆ ವಿಳಂಬವು ಡೋಲಾಯಮಾನವಾದಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದಂತಾಗುತ್ತದೆ ಅನ್ನೋದನ್ನು ಮರೆಯಬೇಡಿ. ಇನ್ನು ರಕ್ತಸ್ರಾವವಾಗುತ್ತಿರುವ ಸಂದರ್ಭಗಳಲ್ಲಿ ಗಾಯದ ಮೇಲೆ ಮಣ್ಣು, ಕಾಫಿ ಪುಡಿ, ಬೂದಿ, ಅರಿಶಿನ ಇವುಗಳ ಬಳಕೆ ಬೇಡ. ರಕ್ತಸ್ರಾವವಾಗುತ್ತಿರುವ ಸ್ಥಳವನ್ನು ಕೆಲವು ನಿಮಿಷಗಳ ಕಾಲ ಬಲವಾಗಿ ಒತ್ತಿ ಹಿಡಿದುಕೊಳ್ಳಿ. ಗಾಯದಲ್ಲಿರುವ ಗಾಜು ಅಥವಾ ಕಡ್ಡಿ ಅಥವಾ ಯಾವುದಾದರೂ ಚೂಪಾದ ವಸ್ತುಗಳನ್ನು ತೆಗೆಯುವ ಪ್ರಯತ್ನ ಮಾಡಬೇಡಿ. ಕೆಲವೊಮ್ಮೆ ರಕ್ತಸ್ರಾವವು ಇನ್ನೂ ಅಧಿಕವಾಗುವ ಸಾಧ್ಯತೆ ಬಹಳ ಇರುತ್ತೆ. ಫಸ್ಟ್ ಏಡ್ ಪೆಟ್ಟಿಗೆಯ ಲಭ್ಯವಿದ್ದಲ್ಲಿ ಅದರಲ್ಲಿರುವ ಪರಿಕರಗಳನ್ನು ಉಪಯೋಗಿಸಿ ಸರಳವಾಗಿ ಡ್ರೆಸ್ಸಿಂಗ್ ಮಾಡುವ ಪ್ರಯತ್ನವನ್ನು ಮಾಡಿ. ರೋಗಿಯನ್ನ ನೀವೇ ಆಸ್ಪತ್ರೆಗೆ ತಲುಪಿಸಿದ ಸಂದರ್ಭದಲ್ಲಿ ಅಪಘಾತದ ಸ್ಥಳದಲ್ಲಿ ಆಗಿದ್ದ ರಕ್ತಸ್ರಾವದ ಪ್ರಮಾಣವನ್ನ ವೈದ್ಯರಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿ. ಕೊನೆಯದಾಗಿ ಬೀದಿ ನಾಯಿಗಳ ಕಡಿತ ಅಥವಾ ಆಕ್ರಮಣ. ಈ ರೀತಿಯ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಕೆಲವಾದರೂ ಜನ ಒಟ್ಟು ಸೇರಿ ಆ ನಾಯಿಯನ್ನ ಮೊದಲು ರೋಗಿಯಿಂದ ದೂರ ಸರಿಸುವ ಪ್ರಯತ್ನವನ್ನು ಮಾಡಿ. ಗಾಬರಿಗೊಂಡ ವ್ಯಕ್ತಿಗಳನ್ನ ಸಮಾಧಾನಪಡಿಸಿ ನಂತರ ಹರಿಯುವ ನೀರಿನಲ್ಲಿ ರೋಗಿಯ ಗಾಯವನ್ನು 3-5 ನಿಮಿಷಗಳ ಕಾಲ ತೊಳೆಯುವಂತೆ ಮಾಡಿ. ನಿರಂತರವಾಗಿ ರಕ್ತಸ್ರಾವವಾಗುತ್ತಿದ್ದರೆ ತಾತ್ಕಾಲಿಕವಾಗಿ ಒಂದು ಡ್ರೆಸ್ಸಿಂಗ್ ಅನ್ನು ಹಾಕಿ ಕೂಡಲೇ ಆಸ್ಪತ್ರೆಗೆ ರವಾನಿಸಿ. ನಾಯಿಯನ್ನ ನೋಡಿದಾಗ ಅದರ ನಡವಳಿಕೆ, ವ್ಯಗ್ರತೆ ಅಥವಾ ಜೊಲ್ಲು ಸುರಿಸುವಿಕೆ ಮುಂತಾದ ಲಕ್ಷಣಗಳು ಇದ್ದಾವೆ ಎಂದು ಗಮನಿಸಿ ವೈದ್ಯರೊಂದಿಗೆ ಹಂಚಿಕೊಳ್ಳಿ. ಸಹಾಯಕ್ಕೆ ಅಥವಾ ಚಿಕಿತ್ಸೆಗೆ ವೈದ್ಯರೇ ಬೇಕು ಅಂತೇನೂ ಇಲ್ಲ. ಜನಸಾಮಾನ್ಯರು ಕೂಡ ಆ ಕ್ಷಣಕ್ಕೆ ಬೇಕಾದ ಪ್ರಥಮ ಚಿಕಿತ್ಸೆಯನ್ನ ಮಾಡಬಹುದು. ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವುದು ಮಾನವೀಯ ಕರ್ತವ್ಯ. ಆದರೆ ಮಾಡಬೇಕಾದುದಕ್ಕಿಂತ ಮೊದಲು ಮಾಡಬಾರದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಶಾಂತವಾಗಿ ವರ್ತಿಸಿ, ಸರಿಯಾದ ಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಮತ್ತು ಶೀಘ್ರವಾಗಿ ವೈದ್ಯಕೀಯ ನೆರವು ಪಡೆಯಲು ಸಹಕಾರ ಮಾಡಿ. ದಯಮಾಡಿ ಇನ್ನೊಬ್ಬರ ನೋವು ನಿಮ್ಮ ಮೊಬೈಲ್ನೊಳಗೆ

0: ಎಂದು ನೆನಪಾಗಿ ಉಳಿಯುವುದು ಬೇಡ.
1: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:15.
3: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಿಗ್ಗೆ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ, ಪ್ರವೇಶ ಉಚಿತ.
4: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸಬಹುದು.
6: ತಿಳಿದವರು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗೆಯೇ ವಿದ್ಯಾರ್ಥಿಗಳು 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿಗೆ ಹೋಗಿ ಅನುಭವವನ್ನು ಕಲಿಯಬೇಕು. ಸಾಮರ್ಥ್ಯ ಮತ್ತು ನೈಪುಣ್ಯಗಳ ಬೆಳವಣಿಗೆಗೆ ಪ್ರಾಯೋಗಿಕ ಜ್ಞಾನ ಅಗತ್ಯ.
5: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಗಮನಿಸಿ, ನಾಳೆ ಸಂಜೆ 6:50 ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ HB ಶೋಭಾ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ. ನಂತರ ನಮ್ಮ ನಿಲಯದಿಂದ 7:20 ಸಂಶೋಧನಾ ಸಾರ, 7:45 ಕನ್ನಡದಲ್ಲಿ ಭಾಷಣ, ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ, 8:00 ವಿಜ್ಞಾನ ಭಾರತಿ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು, ಈ ಕುರಿತು CFTIR ಡಾಕ್ಟರ್ ಇ ಜ್ಯೋತಿ ಲಕ್ಷ್ಮಿ, ಸಾಂಪ್ರದಾಯಿಕ ಆಹಾರ ವಿಭಾಗದ ಮುಖ್ಯ ವಿಜ್ಞಾನಿಗಳಾದ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು GN ಮಂಜುನಾಥ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ GN ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಬನ್ನೂರಿನ ಮಲ್ಲಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.
1: ವಚನ ಬಾನುಲಿ.

ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಇದೆ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಭಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜೆ ದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು FM 100.8.

0: 6. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಯಾಂ ಜಾಪಾನ ಸಮಕಕ್ಷೇಣ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿ ಇತ್ಯನೆಯಾ ಸಹ ವಾರ್ಷಿಕ ಶಿಖರಸ್ತರೀಯಾಂ ಮಂತ್ರಣಾಂ ವಿಹಿತವಾನ್. ಉಭಾಭ್ಯಾಮಪಿ ದೇಶಾಭ್ಯಾಂ ಆರ್ಥಿಕ ಸುರಕ್ಷಾ, ಊರ್ಜಾ ಸುರಕ್ಷಾ, ಔಷಧ, ಕೃತ್ರಿಮ ಬುದ್ಧಿಮತ್ತಾದಿಷು ಕ್ಷೇತ್ರೇಷು ಅನೇಕೆ ಸಂಧಯಃ ಹಸ್ತಾಕ್ಷರಿತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಭಾರತ ಜಾಪಾನಯೋಃ ಪಾರಸ್ಪರಿಕ ಸಂಬಂಧೇನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸಮುತ್ತೀರ್ಣ. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಂ ಅಂತಾರಾಷ್ಟ್ರೀಯ ಆತಂಕವಾದಂ ವಿರುದ್ಧ ವ್ಯಾಪಕ ಅಭಿಸಮಯಸ್ಯ ಕೃತೆ ಭಾರತಸ್ಯ ಕಶ್ಚನ ಚಿರಲಂಬಿತ ಪ್ರಸ್ತಾವಃ ಸಮರ್ಥಿತಃ. ಜಮ್ಮುಕಾಶ್ಮೀರಸ್ಯ ಭಗವತಿ ನಗರ ಆಧಾರ ಶಿಬಿರಾತ್ ತೀರ್ಥಯಾತ್ರಿಣಾಂ ಪ್ರಥಮಸ್ಯ ದಲಸ್ಯ ಪ್ರಸ್ಥಾನೇನ ಸಹ ಶ್ರೀ ಅಮರನಾಥ ಯಾತ್ರಾ ವಿಧಿವತ್ ಸಮಾರಬ್ಧ. ದಕ್ಷಿಣ ಪಶ್ಚಿಮ ಪ್ರಾವೃಟ್ ಕಾಲ ಅದ್ಯ ಸಮಗ್ರ ದಿಲ್ಲಿ ಕ್ಷೇತ್ರಂ ಸಂಪ್ರಾಪ್ತಃ ತಥಾ ಚ ಅಯಂ ಉತ್ತರ ಪಶ್ಚಿಮ ರಾಜ್ಯಾನಾಂ ಕೇಷುಚಿತ್ ಭಾಗೇಷು ಅಪಿ ಅಗ್ರೇ ಸರತಿ. ಅಪಿ ಚ ಫಿಫಾ ವಿಶ್ವಚಷಕೆ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶೇನ 2000 ಪರಂ ಪ್ರಥಮ ನಾಕೌಟ್ ಸ್ತರೀಯ ವಿಜಯ ಸಮಂಕಿತಃ. ಅಥ ವಾರ್ತಾಃ ವಿಶದೀಕೃತ್ಯ. ಭಾರತೇನ ಜಾಪಾನೇನ ಚಾದ್ಯ ಆರ್ಥಿಕ ಊರ್ಜಾ ಸುರಕ್ಷಾ ಔಷಧ ರಕ್ಷಾ ಕೃತ್ರಿಮ ಬುದ್ಧಿಮತ್ತಾದಿಷು ವಿಭಿನ್ನ ಕ್ಷೇತ್ರೇಷು ಅನೇಕೆ ಪ್ರಮುಖ ಸಂಧಯಃ ಪರಸ್ಪರಂ ವಿನಿಮಯೀಕೃತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ನವದಿಲ್ಯಾಂ ಸ್ವಸ್ಯ ಜಾಪಾನ ಸಮಕಕ್ಷಯಾ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿ ಇತ್ಯನೆಯಾ ಸಹ ವಾರ್ಷಿಕ ಶಿಖರಸ್ತರೀಯಾಂ ವಾರ್ತಾಂ ಸಾಧಿತವಾನ್. ದ್ವಿಪಕ್ಷೀಯ ವಾರ್ತಾನಂತರಂ ಸಂಯುಕ್ತಂ ಸಂವಾದದಾತೃ ಸಮ್ಮೇಳನಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಪ್ರಾವೋಚತ್ ಯತ್ ವರ್ತಮಾನ ಸಮಯೆ ಪಾರಸ್ಪರಿಕ ವಿಶ್ವಾಸಃ ಸಂಪತ್ತಿಃ ವರ್ತತೆ ಸಹೈವ ಭಾರತ ಜಾಪಾನ ಸಂಬಂಧೇನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸುತ್ತೀರ್ಣ. ತೇನ ರೇಖಾಂಕಿತಂ ಯತ್ ಉಭಾವಪಿ ದೇಶೌ ವಿಶ್ವಸ್ಯ ವಿಶಾಲ ಅರ್ಥವ್ಯವಸ್ಥಾಸು ಅನ್ಯತಮೌ ಸ್ತಃ.
2: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की है. इनसे हम मिलकर पूरे क्षेत्र में शांति ಸ್ಥಿರತಾ ಔರ್ ಪ್ರಗತಿ ಕಾ ಮಾರ್ಗ ಪ್ರಶಸ್ತ ಕರೆಂಗೆ.
1: ಪ್ರಧಾನಮಂತ್ರಿಣಾ ಸಬಲಂ ಪ್ರೋಕ್ತಂ ಯತ್ ಉಭಾವಪಿ ದೇಶೌ ಆರ್ಥಿಕ ಸುರಕ್ಷಾಯಾಃ ಊರ್ಜಾ ಸುರಕ್ಷಾಯಾಃ ಚ ಮಹತ್ವಂ ಸಮ್ಯಕ್ ಜಾನೀತಃ. ತೇನ ಪ್ರೋಕ್ತಂ ಯತ್ ಪ್ರಾವಿಧಿಕ ಸಹಭಾಗಿತಾ ಭಾರತ ಜಾಪಾನ ಸಹಯೋಗಸ್ಯ ಮಹತ್ವಪೂರ್ಣಃ ಆಧಾರಸ್ತಂಭಃ ಭವಿಷ್ಯತಿ. ಏತಮೇವ ಸಂಕಲ್ಪಂ ಸಫಲೀಕರ್ತುಂ ದ್ವಾಭ್ಯಾಮಪಿ ದೇಶಾಭ್ಯಾಂ ಕೃತ್ರಿಮ ಬುದ್ಧಿಮತ್ತಾಯಾಃ ಕ್ಷೇತ್ರೆ ಏಕಂ ಸಂಯುಕ್ತ ವಕ್ತವ್ಯಂ ಪ್ರಕಾಶಿತಂ.
2: ಟೆಕ್ನಾಲಜಿ ಪಾರ್ಟ್ನರ್ಶಿಪ್ हमारे सहयोग का सबसे मजबूत स्तंभ बनेगी. इसी विजन को साकार करने के लिए आज एआई के क्षेत्र में हमने जॉइंट स्टेटमेंट भी जारी किया है. भारतीय एआई इकोसिस्टम के कई प्रमुख संस्थानों में भी आज अपने जापानीज पार्टनर के साथ एग्रीमेंट्स किए हैं. जापान की प्रिसिशन टेक्नोलॉजी और भारत की सॉफ्टवेयर क्षमता, इसका संगम वैश्विक एआई विकास को नई गति और शक्ति देगा.
1: ಪ್ರಧಾನಮಂತ್ರಿಣಾ ವಿಶೇಷೇಣ ಘೋಷಿತಂ ಯತ್ ಅದ್ಯ ಭಾರತ ಜಾಪಾನಯೋಃ ಮಧ್ಯೆ ಪ್ರಥಮ ಸಹ ವಿಕಾಸ ಪರಿಯೋಜನಾಯೈ ಸಂಧಿಪತ್ರೆ ಹಸ್ತಾಕ್ಷರಂ ಸಂಜಾತಂ.
2: ಡಿಫೆನ್ಸ್ ಕೆ ಕ್ಷೇತ್ರ ಮೇ ಆಜ್ ಹಮ್ನೆ ಭಾರತ ಔರ್ ಜಾಪಾನ್ ಕೆ ಪಹಲೆ ಕೋ ಡೆವಲಪ್ಮೆಂಟ್ ಪ್ರೊಜೆಕ್ಟ್ ಪರ್ ಅಗ್ರಿಮೆಂಟ್ ಕಿಯಾ ಹೈ. ನೇವಲ್ ರೇಡಿಯೋ ಆಂಟೆನಾ ಯುನಿಕಾರ್ನ್ ಕಾ ಯಹ ಪ್ರೊಜೆಕ್ಟ್ ಹಮಾರಿ ಡಿಫೆನ್ಸ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಮೇ ಏಕ್ ನಯಾ ಅಧ್ಯಾಯ ಖೋಲೇಗಾ. ಅಬ್ ಹಮ್ ಐಸೀ ಡಿಫೆನ್ಸ್ ಟೆಕ್ನಾಲಜೀಸ್ ಕೋ ಸಾಥ್ ಮಿಲ್ಕರ್ ವಿಕಸಿತ್ ಕರೆಂಗೆ ಜೋ ರೀಜನಲ್ ಪೀಸ್ ಮೆರಿಟೈಮ್ ಸೆಕ್ಯೂರಿಟಿ ಔರ್ ರೂಲ್ ಬೇಸ್ ಆರ್ಡರ್ ಕೋ ಮಜಬೂತ್ ಕರೆಂಗೆ.
1: ಜಾಪಾನ ದೇಶಸ್ಯ ಪ್ರಧಾನಮಂತ್ರಿ ಸಾನೆ ತಾಕಾಯ್ಚಿ ಇತ್ಯೇಷಾ ಗತ ಸಾಯಂಕಾಲೆ ತ್ರಿದಿವಸೀಯ ಯಾತ್ರಾಯಾಃ ಕೃತೆ ನವದಿಲ್ಲಿಂ ಸಂಪ್ರಾಪ್ತ. ಪ್ರಧಾನಮಂತ್ರಿ ರೂಪ

0: अतिरिक्त समयस्य विजयेन राउंड ऑफ 16 इत्यस्मिन् प्रविष्टवान् इति वार्ताः।
1: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಅರಕೇರಿ ಮಂಜುನಾಥ್, ಓದುತ್ತಿರುವವರು ಸುಗುಣಾ ಸತೀಶ್. ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿದೆ. ಈ ಮೂಲಕ ಶೇಕಡ 85.85%ರಷ್ಟು ವಿದ್ಯುತ್ ವ್ಯತ್ಯಯವನ್ನು ಕಡಿಮೆ ಮಾಡಲಾಗಿದೆ ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾ ವಿ ರಾಮ್ ಪ್ರಸಾದ್ ಮನೋಹರ್ ವಿವರಿಸಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸರ್ಕಾರದ ಶಕ್ತಿ, ನೀವು ಶಕ್ತಿ ಕೊಡದಿದ್ದರೆ ಸರ್ಕಾರ ನಡೆಸುವುದು ಕಷ್ಟ. ವಾಣಿಜ್ಯ ತೆರಿಗೆ ಇಲಾಖೆಗೆ ಪ್ರಸ್ತುತ ಹಣಕಾಸು ವರ್ಷಕ್ಕೆ ನೀಡಿರುವ ತೆರಿಗೆ ಸಂಗ್ರಹದ ಗುರಿಯನ್ನು ಮೀರಿ ಸಾಧನೆ ತೋರಿಸುತ್ತಿರುವೆಂಬ ವಿಶ್ವಾಸ ನನಗಿದೆ ಎಂದು ವಿಧಾನಸೌಧದಲ್ಲಿ ನಡೆದ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವುಗಳು ಘನತೆ ಉಳಿಸಿಕೊಂಡರೆ ಸರ್ಕಾರದ ಘನತೆ ಹೆಚ್ಚುತ್ತದೆ. ನೀವು ಸರ್ಕಾರದ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ನಾವು ನೋಡುತ್ತಾ ಕೂರುವುದಿಲ್ಲ. ಅಬಕಾರಿ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದುಕೊಳ್ಳಬೇಡಿ. ಅಗತ್ಯಬಿದ್ದರೆ ವರ್ಗಾವಣೆ ಮಾಡಲು ಅಗತ್ಯವಾದ ಕಾನೂನು ಬದಲಾವಣೆಯನ್ನು ತರಲು ಅವಕಾಶಗಳಿವೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎನ್ನುವ ಸ್ಪಷ್ಟ ಸೂಚನೆ ಕೊಡುತ್ತಿದ್ದೇನೆ. ವಿಧಾನಸೌಧದಲ್ಲಿ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಪ್ರದೇಶದ ಆಡಳಿತಗಾರರಾಗಿರಲಿಲ್ಲ. ಅವರು ಜಾಗತಿಕ ಮಟ್ಟದ ದೂರದೃಷ್ಟಿ ಹೊಂದಿದ್ದ ಶ್ರೇಷ್ಠ ನಗರ ಯೋಜಕರಾಗಿದ್ದರು. 5 ಶತಮಾನಗಳ ಹಿಂದೆಯೇ ಅವರು ಹಾಕಿಕೊಟ್ಟ ಸುಸ್ಥಿರ ನಗರಾಭಿವೃದ್ಧಿಯ ಬುನಾದಿಯೇ ಇಂದು ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ರಾಜಧಾನಿಯಾಗಿ ಬೆಳೆಯಲು ಮುಖ್ಯ ಕಾರಣವಾಗಿದೆ ಎಂದು ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಕಾರ್ಯಕ್ರಮದ ನಿಮಿತ್ತ ಬಂದಾಗ ಕೆಂಪೇಗೌಡರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಜಂಕ್ಷನ್ನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಗಣಿಗಾರಿಕೆ ಸೇರಿ ನಾನಾ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ಪಡೆದು ವರ್ಷಗಳ ಕಾಲ ಚಟುವಟಿಕೆ ಆರಂಭಿಸದಿದ್ದರೆ ಕ್ರಮ ಕೈಗೊಳ್ಳಿ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸಿ ಅರಣ್ಯವಾಸಿಗಳ ಹಕ್ಕುಗಳ ರಕ್ಷಣೆ, ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ. ನಮ್ಮ ಅರಣ್ಯ ಪ್ರಾಣಿ ಸಂಪತ್ತು ಅಮೂಲ್ಯವಾದದ್ದು, ಸಂರಕ್ಷಣೆ ಪರಿಣಾಮಕಾರಿಯಾಗಿ ಆಗಬೇಕು. ವಿಧಾನಸೌಧದಲ್ಲಿ ನಡೆದ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಹವಾಲುಗಳ ನಿವಾರಣೆಗಾಗಿ ಹಾಗೂ ಸ್ಪಷ್ಟೀಕರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕಾಂತರಾಜು ಪಿಎಸ್ ಅವರು ವಿವರಿಸಿದ್ದಾರೆ. ಜೂನ್ 30ರಿಂದ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಅರ್ಜಿ ಗಣತಿ ನಮೂನೆ ತುಂಬಿ ಮತದಾನದ ಹಕ್ಕು ಉಳಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಕೆಲಸದ ಅನುಕೂಲಕ್ಕಾಗಿ ಚುನಾವಣಾ ಆಯೋಗವು ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 31ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಪಾನ್ ಮಸಾಲ, ಗುಡ್ಕ, ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ನಿಜವೇ ಆಗಿದ್ದರೆ, ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ, ಗುಡ್ಕ ಪದಾರ್ಥಗಳ ಮಾರಾಟವನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಸಾರ್ವಜನಿಕರು, ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಎಲ್ಲರನ್ನೂ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶ ಮತ್ತು ನಾಡಿನ ರೈತರಿಗೆ 2,000 ರೂಪಾಯಿಗಳ ಮಾಸಿಕ ಕಂತನ್ನು

0: curriculum, project-based learning, matu practical exposure. Inde bhet kodi Vidya Varka College of Engineering, Gokulam 3rd stage, Mysuru. Or visit vvce.ac.in.
1: Mukhadalli modaveya Sai Ball. Kajji hulukaddi Sai Ball. Gulle gajakarna Sai Ball. Kesaru hunna
2: Sai Ball.
3: 80 varshagalinda nimma aarogyada shreyobhilashi Sai Ball.
4: ಈ ಸಂಜೆ 6:50 ಕೇಳಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಭಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜೆ ದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳ ಕಾರ್ಯಕ್ರಮ ವೈವಿಧ್ಯದ ಮೂರನೆಯ ಭಾಗ. 9:30 ಕನ್ನಡ ಭಾರತಿ, ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 6:40 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
5: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
6: Most suitable for your loved ones. RPLI, nothing better than this.
7: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
8: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 2237047488. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
9: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
10: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
11: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ

0: ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವರು ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ಪ್ರಜಾಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣಗಳು ಕೂಡ ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಇದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇಳಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ದತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ 2 ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. May 22 ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ದಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಮೊದಲ ಎರಡು ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಮೈಸೂರು FM 100.6, ಸಮಯ 6:50.

ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ.

0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಗೆ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು.
1: ಭೋಜನ್ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೇ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ್ ಹಿ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ್ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ್ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾಯೆ ಆರಂಭ ಕಿ.
2: ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ.
1: ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ ಕೆ ಲಗ್ಭಗ 36 ಲಾಖ ಕಿಸಾನ್ 38 ಲಾಖ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಖೇತಿ ಕರ್ ರಹೆ ಹೈ. ಇಸ್ಕೆ ಅತಿರಿಕ್ತ ಹಮಾರೆ ದೇಶ ಕೆ ಅನೇಕ ಐಸೆ ಕ್ಷೇತ್ರ ಹೈ ಜಹಾಂ ಆಜ್ ಭಿ ಪಾರಂಪರಿಕ ಜೈವಿಕ ಖೇತಿ ಹೋ ರಹಿ ಹೈ. ಇನ್ ಪಾರಂಪರಿಕ ಜೈವಿಕ ಕ್ಷೇತ್ರೋ ಕೋ ಜೈವಿಕ ಪ್ರಮಾಣೀಕರಣ ಸುಲಭ ಕರಾನೆ ಹೇತು ಪಿಜಿಎಸ್ ಕೆ ಅಂತರ್ಗತ ಲಾರ್ಜ್ ಏರಿಯಾ ಸರ್ಟಿಫಿಕೇಟ್ ಕಾ ಪ್ರಾವಧಾನ ಕಿಯಾ ಗಯಾ ಹೈ. ಇಸ್ ಪ್ರಕ್ರಿಯಾ ಕಿ ವಿಶಿಷ್ಟತಾ ಯೇ ಹೈ ಪಿಛಲೆ 5 ವರ್ಷೋ ಮೇ ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ ದೋಗುನೆ ಸೆ ಅಧಿಕ ಬಢಕರ್ 7000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ ಔರ್ ಇಸ್ಮೇ ಪ್ರತಿ ವರ್ಷ 20% ಸೆ ಅಧಿಕ ಕಿ ವೃದ್ಧಿ ಹೋ ರಹಿ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭಿ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ್ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ್ ಕೋ ಆಗೆ ಬಢಾಯೆಂಗೆ. ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
4: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್ 2 ಲಕ್ಷ
6: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
6: ಅರೆ
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಹಣ್ಣು ಹೊನ್ನು
9: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ.

0: ಹಬ್ಬದ ಹಾಡು
1: ಕೇಳಿ ಹಣ್ಣು ಹೊನ್ನು
2: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಬಾರ ಪದಾರ್ಥಗಳ ಬೇಸಾಯ ಕುರಿತು ಚಾಮರಾಜನಗರ ತಾಲೂಕು ನಂಜೇದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವ ಮೂರ್ತಿ.
3: ಸಂತೋಷ್ ನಾಗ್ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ಎಷ್ಟು ವಯಸ್ಸು?
4: ಇವಾಗ 47.
3: ಓಕೆ, ನಿಮ್ಮ ಬಗ್ಗೆ ಹೇಳಿ ಸಂತೋಷ್ ನಾಗ್ ಅವರು.
4: ಸರ್, ನಾನು ಚಾಮರಾಜನಗರ ತಾಲೂಕು ನಂಜೇದೇವನಪುರ ಗ್ರಾಮ. ನನ್ನ ಪ್ರೊಫೆಷನ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್.
3: ಏನು ವಿದ್ಯಾಭ್ಯಾಸ?
4: ನಾನು ಬಿ ಇ ಮತ್ತು ಎಂ ಟೆಕ್ ಮಾಡಿ.
3: ಎಲ್ಲಿ ಓದಿದ್ರಿ ಸರ್?
4: ನಾನು ಬಿ ಇ ಮಾಡಿದ್ದು ನ್ಯಾಷನಲ್

0: ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ, ಪಾಸ್ಡ್ ಔಟ್ ಆಗಿ 2000. ದೆನ್ ಐ ಡಿಡ್ ಮೈ ಎಮ್ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್, ಮತ್ತೆ 2002 ಇಂದ ನಾನು ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದ್ದೀನಿ.
1: ಸಾಫ್ಟ್ವೇರ್ ಇಂಜಿನಿಯರ್ ತಾವು?
0: ಹೌದು
1: ಸರ್. ಮೂಲತಃ ವ್ಯವಸಾಯಸ್ಥ ಕುಟುಂಬನ ನಿಮ್ದು?
0: ನಮ್ಮ ಕುಟುಂಬ ವ್ಯವಸಾಯ, ಬಟ್ ನಮ್ಮ ತಂದೆ ವ್ಯವಸಾಯಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಇದು ಮಾಡ್ತಾ ಇದ್ದು.
1: ಏನು ಬಿಸ್ನೆಸ್ ಮಾಡ್ತಾ ಇದ್ರು?
0: ಬ್ಲ್ಯಾಕ್ ಸ್ಟೋನ್ ರಿಲೇಟೆಡ್ ಇದು ಅಂಗಡಿ ಎಲ್ಲ ಇಟ್ಟಿದ್ರು. ಆಮೇಲೆ ಅವರೆಲ್ಲ ಅಗ್ರಿಕಲ್ಚರ್ಗೆ ಅಷ್ಟೊಂದು ಒತ್ತು ಕೊಡಲಿಲ್ಲ. ದ ರೀಸನ್ ಈಸ್ ನಮ್ಮ ಕಡೆ ಎಲ್ಲ ನೀರೆಲ್ಲ ಡ್ರೈ ಆಗಿ ಬೋರ್ವೆಲ್ ಎಲ್ಲ ಆಲ್ಮೋಸ್ಟ್ ಸ್ಟಾಪ್ ಆಗಿತ್ತು ಇನ್ ಅರೌಂಡ್ 90s, ಅರ್ಲಿ 90s. ಆಮೇಲೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ನಾವು ನಮ್ಮ ನೇಟಿವ್ ಬಿಟ್ಟು ಚಾಮರಾಜನಗರಕ್ಕೆ ಬಂದ್ವಿ. ಅಲ್ಲಿ ಸ್ವಲ್ಪ ಒಂದು 4 ವರ್ಷ ಇದ್ವಿ. ಆಮೇಲೆ ಮತ್ತೆ ಮೈಸೂರಿಗೆ ಬಂದು ಸೆಟ್ಲ್ ಆದ್ವಿ ಓದೋದಕ್ಕೋಸ್ಕರ ಅಂತ. ನಮ್ಮ ತಂದೆ ಅದಕ್ಕೆ ಕಡೆ ಗಮನ ಕೊಟ್ಟರು ಜಾಸ್ತಿ. ಸೊ ವ್ಯವಸಾಯದ ಬಗ್ಗೆ ನಮಗೇನು ಅಷ್ಟೊಂದು ಅರಿವಿರಲಿಲ್ಲ.
1: ಅಂದರೆ ನಿಮ್ಮ ಜಮೀನಿತ್ತು?
0: ಜಮೀನಿತ್ತು.
1: ಎಷ್ಟು ಎಕರೆ ಇರೋ ಜಮೀನು?
0: ಅವಾಗ ಸ್ವಲ್ಪ ಇತ್ತು, ಇವಾಗ ಅರೌಂಡ್ 30+ ಬರುತ್ತೆ, 35 ಆ ಥರ ಬರುತ್ತೆ.
1: ಮುಂಚೆ ಎಷ್ಟಿತ್ತು?
0: ಅವಾಗ ಸ್ವಲ್ಪ ತಾತನದಿಂದ ಬಂದಿದ್ದು ಒಂದು 3+ 1-3.5 ಎಕರೆ ಏನಾಯ್ತು.
1: ಚಿಕ್ಕ ವಯಸ್ಸಲ್ಲಿ ವ್ಯವಸಾಯದ ಕೆಲಸ ಮಾಡಿದ್ದೇನೋ ನೆನಪಿದೆಯಾ?
0: ಅವಾಗ ನಮ್ಮ ತಂದೆ ಏನು ಹೇಳ್ತಾರೆ ಅದು ಮಾಡ್ತಾ ಇರ್ತಿದ್ವಿ ಅಷ್ಟೇ. ಬಟ್ ಅಷ್ಟೊಂದು ಏನಿಲ್ಲ. ನಮ್ಮ ತಂದೆ ಯಾವಾಗಲೂ ಎಜುಕೇಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದು, ಅಗ್ರಿಕಲ್ಚರ್ಗೆ ಏನು ಅಷ್ಟೊಂದು ಇರಲಿಲ್ಲ.
1: ನಿಮ್ಮ ತಾತ ವ್ಯವಸಾಯಸ್ಥರು?
0: ಹಾಂ, ನಮ್ಮ ತಾತ ವ್ಯವಸಾಯಸ್ಥರು.
1: ನಿಮ್ಮ ತಾತನ ನೆನಪಿದೆಯಾ?
0: ಹ್ಞೂ, ನೆನಪಿದೆ.
1: ಅವ್ರ ಜೊತೆ ಜಮೀನಿಗೆ ಹೋಗಿದ್ದು?
0: ಅವ್ರ ಜೊತೆಗೇನಿಲ್ಲ.
1: ಹೌದಾ?
0: ನಾವು ಅರ್ಲಿ ಸ್ಟೇಜಲ್ಲೇ ನಮ್ಮ ತಂದೆ ಇಂಡಿಪೆಂಡೆಂಟ್ ಆಗಿ ಇದು ಮಾಡ್ತಾ ಇರೋದ್ರಿಂದ ನಮ್ಮ ತಂದೆ ಜೊತೆಗೆ ಹೋಗಿರೋದೆಲ್ಲ ಜ್ಞಾಪಕ ಇದೆ. ತಾತನ ಜೊತೆಗೇನು ಆ ಥರ ಹೋಗಿಲ್ಲ.
1: ಓಕೆ, ನೀರು ಇತ್ತಿಲ್ಲ. ಹೌದು. ಆಮೇಲೆ?
0: ಆಮೇಲೆ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆ ಕಡೆ ಎಲ್ಲ ಕೆರೆ ತುಂಬಿಸೋ ಯೋಜನೆ ಮಾಡಿದ್ರು. ಅವಾಗಿಂದ ಸ್ವಲ್ಪ ನಮ್ಮೂರಲ್ಲಿ ಅಗ್ರಿಕಲ್ಚರ್ ಇದ್ದ. ಬಿಫೋರ್ 1990s ನಮ್ಮೂರು ತುಂಬ ಫೇಮಸ್ ಅಗ್ರಿಕಲ್ಚರ್ಗೆ, ವೆಲ್ ಎಸ್ಟಾಬ್ಲಿಷ್ಡ್. ಜೊತೆಗೆ ಒಂದು ಸ್ವಲ್ಪ ಡೀಸೆಂಟಾಗಿ ಬೇರೆ ಹಳ್ಳಿಗಳ ಕಂಪೇರ್ ಮಾಡಿದ್ರೆ ನಮ್ಮ ಹಳ್ಳಿಯವ್ರ ಒಂದು ಸ್ವಲ್ಪ ಸ್ಥಿತಿ ಚೆನ್ನಾಗಿತ್ತು ಅವಾಗ. ಕಾಲಕ್ರಮೇಣ ನೀರೆಲ್ಲ ಆದಮೇಲೆ ನಮ್ಮೂರು ಬೇರೆ ಊರ ಥರನೇ ಆ ರೀತಿ ಆಯಿತು. ಬಟ್ ಯಡಿಯೂರಪ್ಪನವ್ರು ನೀರು ತುಂಬಿಸಿದ ಮೇಲೆ ನೀರು ಬೋರ್ವೆಲಲ್ಲಿ ರೀಚಾರ್ಜ್ ಆಗಿ ಅವಾಗ ಸ್ವಲ್ಪ ಈ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ತುಂಬ ಪೀಕ್ ಆಯಿತು ಅವಾಗ.
1: ವ್ಯವಸಾಯನೇ ಬೇಡ ಅಂಥೇಳಿ ನಿಮ್ಮ ತಂದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ಮೇಲೆ ನೀವು ಮಣ್ಣು ಮುಟ್ಟೋ ಕೆಲಸ ಮಾಡ್ತಾ ಇದ್ದೀರಿ?
0: ಇಲ್ಲ, ನಮ್ಮ ತಂದೆ ಅಗ್ರಿಕಲ್ಚರ್ ಬೇಡ ಅಂತ ಏನಿಲ್ಲ. ಬಟ್ ಅವ್ರೇನೇಂತಾರೆ, ನೀನು ಏನೇ ಮಾಡು ತುಂಬ ನಾಲೆಡ್ಜ್ ಇರಬೇಕು, ಎಲ್ಲ ಫೀಲ್ಡಲ್ಲೂ ಗೊತ್ತಿರಬೇಕು, ಗೊತ್ತಾದ್ಮೇಲೆ ನೀನು ಏನು ಬೇಕು ಚೂಸ್ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಬಟ್ ಅದಕ್ಕೋಸ್ಕರ ಮಾಡುವಾಗ ನಾವು ಇಲ್ಲಿಂದ ಮೈಸೂರಿಗೆ ಹೋಗಿ ಮಾಡೋದು, ಜೊತೆಗೆ ನಮ್ಮದು ಅಗ್ರಿಕಲ್ಚರ್ ಆಕ್ಟಿವಿಟಿ ಜೀರೋ ಆಗಿರುತ್ತೆ ಅವಾಗ. ನೀರಿಲ್ಲ ಅಂದಮೇಲೆ ಏನು ಇಲ್ವೇ ಇಲ್ವಲ್ಲ.
1: ನಿಜ.
0: ಸೊ ತೋಟ ಎಲ್ಲ ಅಲ್ಲಿಗೆ ಹೋಗೋದು ಏನು ಆ ಥರ ಏನಿರಲಿಲ್ಲ. ಸೊ ಇವಾಗ ನಮ್ಮ ಎಕ್ಸ್ಪೆಷಲಿ ಕರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆದಾಗ ಅವಾಗ ಸಿಟಿಲಿ ಇದ್ರೆ ಕಷ್ಟ ಅಂತೇಳಿ ಹಳ್ಳಿಲಿ ಹೋಗಿ ಇದು ಮಾಡ್ಕೊಂಡ್ವಿ. ಅಂದರೆ ನಮ್ಮ ತೋಟದ ಮನೇಲೆ. ಅಲ್ಲಿ ಸ್ವಲ್ಪ ನಮ್ಮ ತಂದೆನು ಫ್ರೀ ಇದು ಮಾಡಿದ್ರು, ಅದು ಅಷ್ಟೊಂದು ಇನ್ವಾಲ್ವ್ ಆಗಲಿಲ್ಲ. ಆಗ ಅವಾಗ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಕೆ ಟೈಮ್ ಸಿಕ್ತು ಅವಾಗ.
1: ಕರೋನಾ ಕಲಿಸಿದ ಪಾಠ ಇದು.
0: ಕರೋನಾ ಕಲಿಸಿದ ಪಾಠ ಅನ್ನೋದಕ್ಕಿಂತ ಕರೋನಾ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತು,
1: ಅವಕಾಶ
0: ಕ್ರಿಯೇಟ್ ಮಾಡ್ತು ಅನ್ಕೋಬಹುದು.
1: ಏನು ಮಾಡಿದ್ರಿ ಅವಾಗ ಕರೋನಾ?
0: ಅವಾಗ ಕರೋನಾ ಟೈಮಲ್ಲಿ ಏನು ಅಂತಂದರೆ ಸ್ವಲ್ಪ ತುಂಬ ತಪ್ಪೆ ಮಾಡಿದ್ದು ಜಾಸ್ತಿ. ಯಾರೋ ಹೇಳ್ತಾರೆ ಕೆರೆ ಮಣ್ಣು ಉಡಿಸೋದು, ಒಂದು ಸ್ವಲ್ಪ ಸಂಬಳ ಎಲ್ಲ ಚೆನ್ನಾಗಿ ಬರ್ತಿತ್ತಲ್ಲ, ನಮ್ಮ ತಂದೆ ಏನು ಪರವಾಗಿಲ್ಲ ನೀನು ಟ್ರೈ ಮಾಡು ಎಕ್ಸ್ಪೆರಿಮೆಂಟ್ ಮಾಡಿ ಇವಾಗ ಅಂತ ಇದ್ರು. ಅವಾಗ ನಾವು ಎಲ್ಲೂ ಕಳಿಸ್ತಾ ಇರಲಿಲ್ಲ. ಅವಾಗ ಈ ವಾಸ್ ಅರೌಂಡ್ 67 ಅವಾಗ. ಸೊ ಮೈಸೂರು ಮನೆ ಜೆ ಪಿ ನಗರದಲ್ಲಿ ಇರ್ತಾಯಿದ್ರು ಅವರು, ನಮ್ಮಮ್ಮ. ನಾವು ಅಲ್ಲಿದ್ದಾಗ ಪರವಾಗಿಲ್ಲ ಟ್ರೈ ಮಾಡು, ಅವ್ರು ನಮ್ಮ ತಂದೆ ಏನು ಅಂದರೆ ಕಲಿತು ತಪ್ಪು ಮಾಡು ತೊಂದರೆ ಇಲ್ಲ ಬೇಗ ಕಲಿ ಅಂತ ಅವರು ಆ ರೀತಿ.
1: ತಪ್ಪಿಂದಲೇ ತಾನೇ ಕಲಿಬೇಕು. ಏನೇನು ತಪ್ಪುಗಳು ಮಾಡಿದ್ರಿ?
0: ನಾವು ಕೆರೆ ಮಣ್ಣು ಉಡಿಸಿದ್ವಿ ಫಸ್ಟ್ ಬಂದ ತಕ್ಷಣ, ದೊಡ್ಡ ದೊಡ್ಡ ಟಿಪ್ಪರು, ಸಂಬಳ ಎಲ್ಲ ಬರ್ತಾಯಿತ್ತು.
1: ತಪ್ಪು ಅಂತ ಯಾಕೆ ಅನ್ಸುತ್ತದು
0: ಸರ್? ಅದು ಏನಾಯ್ತು, ಕೆರೆ ಮಣ್ಣು ಎಷ್ಟಾಕ್ಬೇಕು ಅಷ್ಟಾಕಿ ಮಿಕ್ಸ್ ಮಾಡಬೇಕಿತ್ತು, ನಾವು ಸರಿಯಾಗಿ ಮಾಡಲಿಲ್ಲ. ಅದೆಲ್ಲ ಒಂದು ಸ್ವಲ್ಪ ಇದಾಯಿತು. ಅಡಿಕೆನೂ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು ಅವಾಗ. ಸ್ವಲ್ಪ ಮತ್ತೆ ಅದನ್ನು ಸರಿ ಮಾಡ್ಸೋಕ್ಕೆ ಬೇಗ ಬೇಗ ಉಳಿಸೋದು ಮಾಡೋದು ಅದೆಲ್ಲ ಸ್ವಲ್ಪ ತಪ್ಪಾಯಿತು. ಅದೇನು ಬೇಕಿರಲಿಲ್ಲ ಈಗ ಕೆರೆ ನನ್ನ ಇವಾಗ ಯಾರಾದರೂ ಕೆರೆ ಮಣ್ಣು ಉಳಿಸ್ಬೇಡಿ, ಅದಕ್ಕಿನ್ನ ಒಳ್ಳೆ ಗೊಬ್ಬರ ಹಾಕಿ ಬೆಟರ್ ಅಂತ. ಹಿಂಗಾದಮೇಲೆ ಜೊತೆಗೆ ಏನಾಯಿತು, ತೋಟಕ್ಕೆ ಹೋಗ್ತಿದ್ವಲ್ಲ ದಿನ ನೋಡ್ತಾ ಇರ್ತಿದ್ವಿ, ಸ್ವಲ್ಪ ಬ್ರೇಕ್ ಸಿಕ್ಕಿದ್ರೆ ಹೋಗೋದು ನೋಡೋದು ಆ ಥರ. ಅವಾಗ ಸ್ವಲ್ಪ ಇಲ್ಲೇನಾದರೂ ರೆವಿನ್ಯೂ ಜನ್ರೇಟ್ ಮಾಡಬೇಕಲ್ಲ, ನಮ್ಮದೆಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಲ್ಲ, ನಮ್ಮ ಇಂಜಿನಿಯರಿಂಗ್ ಬ್ರೈನೇ ಹಂಗೆ ಎಲ್ಲಾದರಲ್ಲೂ ತೆಗಿಬೇಕು
1: ಆದಾಯ ಹುಡ್ಕೋದು
0: ಎಲ್ಲಾದರಲ್ಲೂ, ಫೈಂಡ್ ಔಟ್ ದ ಜ್ಯೂಸ್ ಔಟ್ ಆಫ್ ಎವ್ರಿಥಿಂಗ್ ಅಂತ. ಸೊ ಅವಾಗ ನಾವು ಜನ್ರಲಾಗಿ ನಮ್ಮ ತಂದೆ ಮತ್ತು ಬೇರೆ ನಮ್ಮ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟದೊಳಗಡೆ ಇದ್ದಿದ್ದು, ನಮಗೆಲ್ಲ ತೆಂಗು ಅಡಕೆನೆ, ಇನ್ನೇನಿರಲಿಲ್ಲ.
1: ಅಲ್ಲ, ಈಗ ನೀರು ಇರಲಿಲ್ಲ ಅಂದ್ರಲ್ಲ ಅವಾಗೆಲ್ಲ ಒಣಗೋಗಿ
0: ತೆಂಗು ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ರು ಎಲ್ಲರೂ, ಸ್ವಲ್ಪ ಸ್ವಲ್ಪ ಕೆಲವ್ರು ಮೇಂಟೈನ್ ಮಾಡಿದರು, ಕೆಲವ್ರು ಮಾಡೋಕ್ಕಾಗಿಲ್ಲ. ಸ್ವಲ್ಪ ಸ್ವಲ್ಪ ಆ ರೀತಿ ವೇರಿಯೇಷನ್ ಇದೆ. ನಮ್ಮಲ್ಲಿ ಲಕ್ಕಿಲಿ ದೇವ್ರ ದಯದಿಂದ ನೀರು ಬರ್ತಾಯಿತ್ತು ಒಂದು ಬೋರ್ವೆಲಲ್ಲಿ. ನಮ್ಮ ತಂದೆ ಏನು ಮಾಡಿದ್ರು, ಇದೆಲ್ಲ ಆಗೋ ತನಕ ಎಲ್ಲನೂ ಬದುಕಿಸ್ಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ನೀರು ಕೊಟ್ಕೊಂಡು ಬದುಕಿಸಿದ್ರು. ಯಾವುದು ಹಾಳಾಗಲಿಲ್ಲ, ಅವಾಗೇನು ನಮಗೆ ಈಲ್ಡು ಬರ್ತಾ ಇರಲಿಲ್ಲ. ಬದುಕ್ಸೋಕ್ಕೆ ಎಷ್ಟು ಬೇಕೋ ಅದೊಂದು ಬೋರ್ವೆಲಲ್ಲಿ ಅದೊಂದು ಮತ್ತು ಇನ್ನೊಂದರಲ್ಲಿ ಸ್ವಲ್ಪ ಬರ್ತಾಯಿತ್ತು. ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿದ್ರು. ಸೊ ಅವಾಗ ಇಲ್ಲಿ ಏನು

0: ಮಾಡ್ಬೋದು ಅಂತ ನೋಡಿದಾಗ ಈ ಜನರಲಿ ಎಲ್ಲ ಬಾಳೆ ಹಾಕ್ತಾಯಿದ್ರು. ಬಾಳೆ ಹಾಕುವಾಗ ನೋಡ್ತಾ ಇದ್ವಿ ಬಾಳೆ ಹೆಂಗೆ ಅಂತಂದರೆ ತೆಂಗಿನ ತೋಟದೊಳಗಡೆ ಹಾಕಿದ್ರೆ ಎರಡು ಲೈನ್ ಹಾಕ್ಬೋದು, 27 feet ಇದ್ದರೆ ಎರಡು ಲೈನ್ ಹಾಕಿದ್ರು ಅದಕ್ಕೆ ತುಂಬ ಶೇಡ್ ಜಾಸ್ತಿ, ತುಂಬ ಎತ್ತರ ಬೆಳೆಯೋದು. ಆಮೇಲೆ ಅರೌಂಡ್ 11 months ಪಿರಿಯಡ್ ಕ್ರಾಪ್ ಟೈಮ್ ಪಿರಿಯಡ್ ಇದ್ದರೆ ಈ 13 months, 14 months ತೊಗೊಳ್ಳೋದು, ಮತ್ತು ಸೆಕೆಂಡ್ ಟೈಮ್ ಬರೋಂಗಿಲ್ಲ, ಎಲ್ಲ ಸುಮಾರು ಬೀಳೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ಲಾಭನೂ ಇಲ್ಲ, ಜೊತೆ ಮೇಂಟೆನೆನ್ಸು ಎವಿ ಆಗ್ತಾಯಿತ್ತು. ಸೊ ಇನ್ನೇನು ಮಾಡ್ಬೋದು, ಎಲ್ಲ ನೆರಳಿದೆ, ಈಗೇನು ಎಲ್ಲ ಗಿಡ ತೆಗೆಯೋಕ್ಕಾಗಲ್ಲ. ಅವಾಗೇನಾದ್ರು ನನಗೆ ಆಪರ್ಚುನಿಟಿ ಕೊಟ್ಟಿದ್ರೆ ಎಲ್ಲ ಪ್ಲೇನ್ ಮಾಡಿ ಮತ್ತೆ ಪ್ಲ್ಯಾನ್ ಮಾಡ್ತಿದ್ದೆ, ಬಟ್ ಅದೆಲ್ಲ ಮಾಡೋಕ್ಕೆ ಮನೇಲೂ ಬಿಡ್ತಾ ಇರಲಿಲ್ಲ. ಅವಾಗ ಗೊತ್ತಲ್ಲ, ಒಂದು ಸ್ವಲ್ಪ ತುಂಬ ಹಾಡಾಗಿದ್ದರೆ ನಮ್ಮ ಥಿಂಕಿಂಗು, ಸೊ ವಿ ವಿಲ್ ಬಿ ಟ್ಯಾಗ್ಡ್ ಎಸ್ ಎ ಮ್ಯಾಡ್. ಸೊ ಅದಕ್ಕೆ ಅದರ ಬಗ್ಗೆ ಇದು ಮಾಡಲಿಲ್ಲ. ಇರೋದ್ರಲ್ಲೇ ಏನು ಮಾಡಬೇಕು ಅಂತ ಥಿಂಕಿಂಗ್ ಬಂತು. ಸೊ ನೆರಳಿದೆ, ನೆರಳಲ್ಲಿ ಏನು ಬೆಳಿಬೋದು ಒಂದೊಂದಾಗಿ ನೋಡ್ತಾ ಇದ್ವಿ. ಆಗ ಸ್ವಲ್ಪ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದಾಗಲೂ ಅಲ್ಲಿ ಕಾಫಿ ಅದು ಅಂತ ಬಂತು. ಆ ಟೈಮಲ್ಲಿ ನಿಮಗೆ ಗೊತ್ತಿರಬೇಕು, ಮೋಸ್ಟ್ಲಿ 19 onwards ವೆದರ್ ತುಂಬ ಚೇಂಜ್ ಆಗ್ತಾಯಿದೆ, ಇಲ್ಲ ಒಂದ್ಸರಿ ಹೆವಿ ರೈನು ಅಥವಾ ಕಡಿಮೆ. ನಮ್ಮ ಫ್ರೆಂಡ್ಸ್ಗಳು ಕೂರ್ಗಲ್ಲಿ ಮತ್ತು ಸಕಲೇಶ್ಪುರ ಇರೋ ಕಡೆ ಎಲ್ಲ ಅವ್ರು ಹೇಳ್ತಾ ಇದ್ರು, ಈ ಸರಿ ಹೆವಿ ರೈನ್ ಬಂದರೂ ಫ್ಲವರಿಂಗ್ ಆಗಲ್ಲ ಪ್ರಾಪರಾಗಿ ಕಾಫಿ ಪೇಪರ್ ಎಲ್ಲ, ಕಡಿಮೆ ರೈನ್ ಆದರೂ ಇಲ್ಲ ತುಂಬ ಇದಾಗುತ್ತೆ ಅಂತ. ಆವಾಗ ಕಾಫಿ ಮತ್ತು ಪೇಪರು ಓಕೆ ಬೆಳಿಬೋದು. ಸೊ ಆವಾಗ ಏನು ಮಾಡಿದೆ, ಕಾಫಿ ಪೇಪರ್ ಬೆಳಿಬೇಕಾದ್ರೆ ಏನು ಬೇಕು, ರಿಕ್ವೈರ್ಮೆಂಟ್ ಏನು ಬೇಕಾ ಗಿಡಕ್ಕೆ ಅಂತ. ಯೂಶ್ವಲಿ ನಮ್ಮ ಕೆಲಸದಲ್ಲೆಲ್ಲ ಏನು ಅಂದರೆ ಫಸ್ಟ್ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೊ, ಸೊಲ್ಯೂಷನ್ ಕ್ಯಾನ್ ಬಿ ಫೈಂಡ್ ಔಟ್ ಅಂತ. ಸೊ ಆವಾಗ ಏನು ರಿಕ್ವೈರ್ಮೆಂಟ್ ಇದೆ, ಕಾಫಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಪೇಪರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಸ್ವಲ್ಪ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದ್ಮೇಲೆ ಈ ಥರ ಶೇಡ್ ಬೇಕು ಹಂಗೆ ಹಂಗೆ ಅಂತ, ಮತ್ತೆ ಹೋಗಿ ತೋಟದಲ್ಲಿ ಕೂತ್ಕೊಳ್ಳೋದು, ಎಷ್ಟು ಶೇಡ್ ಬರುತ್ತೆ, ಯಾವ ಟೈಮಿಗೆ ಶೇಡ್ ಬರುತ್ತೆ, ಆ ಬಿಸಿಲು ಸಾಕಾಗುತ್ತಾ, ಈ ಥರ ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ನನ್ನ ಫ್ರೆಂಡ್ ಒಬ್ಬರು, ನನ್ನ ಕೊಲೀಗ್ ಆ್ಯಕ್ಚುಲಿ, ಸೊ ಈಸ್ ಫ್ರಮ್ ಸಕಲೇಶ್ಪುರ, ಅವರಿಂದ ಡಾಕ್ಟರ್ ಹರ್ಷ ಸ್ಪೈಸ್ ಬೋರ್ಡ್ ಅವರು ಪರಿಚಯ ಆದರು. ಅವರಿಂದ ಹಿಂಗೆ ಹಿಂಗೆ ನನಗೆ ಒಂದು ಸ್ವಲ್ಪ ಇದು ಬೇಕು, ನನಗೆ ಒಂದು ಸ್ವಲ್ಪ ಗೈಡೆನ್ಸ್ ಅಂತ.
1: ಸಂಬಾರ ಮಂಡಳಿ ವಿಜ್ಞಾನಿ ಅವರು,
0: ಅವರು ಹರ್ಷ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಒಂದು ಸಲ ನಮ್ಮ ತೋಟಕ್ಕೆ ಬಂದರು. ಅವ್ರು ಹೇಳಿದ್ರು ಹೌದು ಕಾಫಿ ಪೇಪರ್ ಬೆಳಿಬೋದು ಅಂತ. ಅಂದರೆ ನಾನು ಹೋಮ್ವರ್ಕ್ ಮಾಡಿದ್ದೆ, ಒಂದು ಸ್ವಲ್ಪ ರಿವ್ಯೂ ಮಾಡಿ ಅವರು ಒಂಥರ ಟೆಸ್ಟ್ ಮಾಡಿದ್ರು, ಓಕೆ ಯುವರ್ ಐಡಿಯಾ ವಿಲ್ ಗ್ರೋ ಟು ವರ್ಕ್ ಅಂತ. ಆಮೇಲೆ ಕಾಫಿ ಹಾಕಿದ್ವಿ, ಆ ಟೈಮಲ್ಲಿ ಪೇಪರ್ ಎಲ್ಲ ಒಂದೇ ಸರಿ ಹಾಕಿದ್ವಿ. ಹಾಕಿದ್ಮೇಲೆ ಅವಾಗ ನನ್ನದೊಂದು ಐಡಿಯಾ ಇತ್ತು, ಏನು ಅಂದರೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿ ಮೇಂಟೈನ್ ಮಾಡೋದು ಬೇಡ, ಒಂದು 8,000 ಕಾಫಿ ಹಾಕಿದ್ವಿ. ಅವಾಗ ತೆಂಗಿನ ಮರ ಎರಡು 27 feet ಇರೋದು, ಆದರೆ ಎರಡು ಲೈನ್ ಮಾತ್ರ ತೆಂಗಿನದು. ಆಗ ಸ್ವಲ್ಪ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡೋಣ, 4,000 ಯಾಕೆಂದರೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿ ಟ್ರೈ ಮಾಡಿ ಕೈ ಸುಟ್ಕೊಳ್ಳೋದು ಬೇಡ ಅಂತ. 4,000 ಪ್ರಾಪರಾಗಿ ಮೇಂಟೈನ್ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಈ ಜೂನ್ಗೆ 3 years ಆಗಿದೆ.
1: ಅಲ್ಲ ಈಗ ನಿಮ್ಮ ಜಮೀನಿನ ಮಣ್ಣು ಯಾವ ಥರದ್ದು?
0: ಮಣ್ಣನ್ನು ಅದನ್ನು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ನನಗೆ 4 ಜಮೀನಿದೆ, ಅದರಲ್ಲಿ ಎಲ್ಲ ಒಂದೊಂದು ಕಡೆ ಹಾಕಿದೆ. ಅಲ್ಲಿ ಎಲ್ಲ ಯಾವ ಮಣ್ಣಲ್ಲಿ ಬರುತ್ತೋ ಏನು ಯಾವ
1: ಥರದ ಮಣ್ಣು ಅದು,
0: ಅದು ಒಂದು ಕೆಂಪು ಮಣ್ಣಿದೆ, ಇನ್ನೊಂದು ಬೂದು ಮಣ್ಣು ಅಂತ ಹೇಳ್ತೀವಲ್ಲ ಆ ರೀತಿ ಇದೆ, ಇನ್ನೊಂದು ತುಂಬ ಜರುಗಲ್ ಮಣ್ಣು, ಈ ರೀತಿ ಇದೆ.
1: ಕಪ್ಪು ಮಣ್ಣು ಇದೆಯಾ?
0: ಕಪ್ಪು ಮಣ್ಣಿಲ್ಲ ನಮ್ಮಲ್ಲಿ, ಕಪ್ಪು ಮಣ್ಣಿಲ್ಲ, ಬಟ್ ಕೆರೆ ಮಣ್ಣು ಕಪ್ಪು ಮಣ್ಣು ಕೆರೆ ಮಣ್ಣು ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲೂ ಇದೆ
1: ಕಪ್ಪೆ ಕಾಣುತ್ತೆ.
0: ಬಟ್ ಎಲ್ಲದರಲ್ಲಿ ಈಕ್ವಲ್ ಆಗಿ ಬರ್ತಾ ಇದೆ. ತೆಂಗೆ ಇಲ್ಲ, ಸೇಮ್ ತೆಂಗು ಮತ್ತೆ ಇದು
1: ತಂದೆಯವರು ಹಾಕಿದ್ದು.
0: ನಮ್ಮ ತಂದೆಯವರು ಹಾಕಿದ್ದು.
1: ತಳಿ ಯಾವುದು ಗೊತ್ತಿಲ್ಲ
0: ಅಲ್ಲಿ ನಮ್ಮಲ್ಲೆಲ್ಲ, ಇಲ್ಲ ಸರ್ ನಾಟಿ. ಅಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಅಗ್ರಿಕಲ್ಚರಲ್ಲಿ ನಾವು ತಳಿ ಬಗ್ಗೆ ಯೋಚನೆ ಮಾಡಲ್ಲ, ಎಲ್ಲಿಗೆ ಯಾವ ಸೂಟ್ ಆಗುತ್ತೆ ಯೋಚನೆ ಮಾಡಲ್ಲ. ನಮಗೆ ಪ್ರಾಪರ್ ಇನ್ಫಾರ್ಮೇಷನು ಇಲ್ಲದೆ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಪೇಪರ್ ಬಗ್ಗೆ ನೋಡುವಾಗ ಎಲ್ಲ P1 ಅಂತ ಹೇಳ್ತಾರೆ. P1ಗಿಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ P2 ಈಸ್ ಬೆಟರ್. ಬಟ್ P2ಗೆ ಡಾಕ್ಯುಮೆಂಟೇಷನ್ ಇಲ್ಲ, ಯಾರು ಪ್ರಮೋಟೂ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ P2 ಎಲ್ಲ ಇಷ್ಟಪಡ್ತಾರೆ.
1: ಪಣಿಯೂರು 1 ನೀವು ಹೇಳ್ತಿರೋ P2, ಪಣಿಯೂರು 2,
0: ಪಣಿಯೂರು 2. ಎಸ್ ಸರ್.
1: ಸರ್, ಈಗ ನೀವು ಒಂದು ವಾತಾವರಣನ ಅಧ್ಯಯನ ಮಾಡಿದ್ರಿ, ಎಷ್ಟು ಬೆಳಕು ಸೋಸಿ ಬರುತ್ತೆ, ಏನು ಎತ್ತ ಅನ್ನೋದನ್ನ. ಮಣ್ಣು ಪರೀಕ್ಷೆ ಆ ಥರದ್ದು ಏನಾದರೂ
0: ಮಾಡಲಿಲ್ಲ ಸರ್? ಮಾಡಲಿಲ್ಲ,
1: ಏನು ಮಾಡಲಿಲ್ಲ.
0: ಬಟ್ ಯಾಕೆ ಮಾಡಲಿಲ್ಲ ಅಂತಂದರೆ, ಯಾವುದೇ ಮಣ್ಣಿದ್ರೂ ಸರಿ ಮಾಡ್ಕೋಬೋದು ಸರ್. ಮಣ್ಣಲ್ಲೇ ನೋಡಿಕೊಂಡು ಅಂದರೆ ಅದನ್ನು ಸ್ವಲ್ಪ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಇಂಪ್ರೂವ್ ಮಾಡಿಕೊಂಡು ಮಾಡ್ಬೋದು.
1: ಹೇಗಿದೆ ಅಂತ ಗೊತ್ತಿರಲಿಲ್ಲ ಅಂದರೆ ಏನು ಇಂಪ್ರೂವ್ ಮಾಡ್ತೀರಿ?
0: ಎಲ್ಲ ಸರ್ ಯಾವಾಗಾದರೂ ಮಾಡ್ಬೋದು. ಫಸ್ಟ್ ಏನು ಅಂದರೆ ಹಾಕೋಣ, ಇವಾಗ ಅದು 2-3 years ಇರುತ್ತೆ. ಇನ್ನೊಂದು ಏನಂತ ಕಾಫಿ ಅಂತಂದರೆ ಇದು ಫಾರೆಸ್ಟ್ ಕ್ರಾಪ್ ಅಂತ ನನ್ನ ಮನಸ್ಸಲ್ಲಿ, ಅದು ಎಲ್ಲ ಹಾಕಿದ್ರು ಬರುತ್ತೆ ಅನ್ನೋ ಮೈಂಡ್ ಸೆಟ್ ಇತ್ತು.
1: ಕಾಫಿ ತೋಟ ನೋಡಿರಲಿಲ್ವ ತಾವು?
0: ಅವಾಗ ಡಾಕ್ಟರ್ ಹರ್ಷ ಅವ್ರು ಮೀಟ್ ಮಾಡಿದಾಗ ಅವರು ಸ್ವಲ್ಪ ತೋಟಕ್ಕೆ ಕರ್ಕೊಂಡೋದ್ರು, ಅದಕ್ಕಿಂತ ಮುಂಚೆ ನಾನು ನೋಡಿರಲಿಲ್ಲ.
1: ಹೋಗಿದ್ರಿ
0: ಅವರು ಯಾವುದೋ ಒಂದು ಎರಡು ತೋಟಕ್ಕೆ ಕರ್ಕೊಂಡೋಗಿದ್ರು ನಿಯರ್ ಬೈ ಸಕಲೇಶ್ಪುರ, ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಹೋಗಿಲ್ಲ.
1: ಹೌದಾ?
0: ಯಾಕೆಂತಂದರೆ ಇನ್ನೊಂದು ತುಂಬ ಭಯ ಸಾಗೋಕ್ಕೂ ಇಷ್ಟಪಡಲ್ಲ ನಾನು ಬೇರೆಯವ್ರದ್ದು. ನಾವು ಮಾಡಬೇಕು ಅಂದರೆ ಮಾಡ್ಬೋದು, ಏನು ಬೇಕು ಅಂತ ಅದೇ ನಾನು ಹೇಳಿದ್ನಲ್ಲ ಅವಾಗ. ಕಾಫಿಗೆ ಏನು ಬೇಕು ಅನ್ನೋ ರಿಕ್ವೈರ್ಮೆಂಟ್ ಅರ್ಥ ಮಾಡಿಕೊಂಡೆ, ಪೆಪ್ಪರ್ಗೆ ಏನು ರಿಕ್ವೈರ್ಮೆಂಟ್ ಅಂತ ಅರ್ಥ ಮಾಡಿಕೊಂಡೆ, ಆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋದು ನೆಕ್ಸ್ಟ್ ಸೊಲ್ಯೂಷನ್ ಬಂತು. ಮಾಡ್ಬೋದು ಅಂತ
1: ಇವೆಲ್ಲ ಓದಿ ತಿಳ್ಕೊಂಡಿದ್ದು ಅಲ್ವೇ?
0: ಹಾಂ, ಅದನ್ನ ನೋಡಿ ಯೂಟ್ಯೂಬಲ್ಲಿ ಇಲ್ಲಿ ನೋಡಿ
1: ತಿಳ್ಕೊಂಡ್ರಿ. ಅಲ್ಲಿ ಹೋದಾಗ ಏನು ಅನ್ನಿಸ್ತು ನಿಮಗೆ, ಆ ಮಲೆನಾಡನ್ನು ನಿಮ್ಮ ಭಾಗದಲ್ಲೂ ಸೃಷ್ಟಿ ಮಾಡ್ಬೋದು ಅಂತ ಅನಿಸ್ತಾ?

0: ಅನ್ನಿಸ್ತು ಸರ್, ಬಟ್ ಸಾಧ್ಯ ಇದೆ. ಬಟ್ ಅಲ್ಲಿ ಲೋಕಲ್ ಕ್ಲೈಮೇಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಮರಗಳು, ಇವಾಗ ನಿಮಗೆ ಬಿಸಿಲು ನೆಲಕ್ಕೆ ಬಿದ್ದಾಗ ಮಾತ್ರ ಅದು ಟೆಂಪ್ರೇಚರ್ ಎಲ್ಲ ಇದಾಗೋದು, ಬೀಳದೇ ಇದ್ದಂಗೆ ನೋಡ್ಕೋಬೇಕಾ ಅಥವಾ ಎಷ್ಟು ಬೇಕು. ಜೊತೆಗೆ ಮರಗಳೆಲ್ಲ ಇದ್ದರೆ ಸ್ವಲ್ಪ ಬೇರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ರೋಡಲ್ಲೇ ಬರ್ತಾ ಇರಿ, ತುಂಬ ಮರಗಳಿರೋ ಜಾಗಕ್ಕೆ ಬಂದ ತಕ್ಷಣ ಸ್ವಲ್ಪ ಕೂಲ್ ಆಗುತ್ತೆ, ತಂಪಾಗುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಬಂದರೆ ಸ್ವಲ್ಪ ಡಿಫ್ರೆಂಟ್ ಟೆಂಪ್ರೇಚರ್ ಅಲ್ವಾ. ಸೊ ಅದನ್ನು ಅಂದ್ರೂ ಅಂದರೆ ಈ ಒಂದು ಅರೌಂಡ್ 50 ಮೀಟರ್ಸಲ್ಲಿ ಇಷ್ಟೊಂದು ಚೇಂಜ್ ಕಾಣಬೇಕಾದ್ರೆ, ನಮ್ಮ ತೋಟ ದೊಡ್ಡ ತೋಟ ಇರುವಾಗ ಸುತ್ತ ಎಲ್ಲ ಬೇರೆ ಮಾಡಿ ಮಧ್ಯ ಇದನ್ನ ಹಾಕಿದ್ರೆ ಮಾಡಬಹುದು ಅಂತ ಅನಿಸ್ತು.
1: ಓಕೆ, ಅಂದ್ರೆ ಮಧ್ಯದಲ್ಲಿ ಒಂದಷ್ಟು ಮರ ಗಿಡಗಳನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ.
0: ತೆಂಗಿನ ತೋಟ ಇದೆಯಲ್ಲ ಸರ್, ಆ ತರ ಏನ್ ಮಾಡಿಲ್ಲ, ನಮ್ ತೆಂಗೆಲ್ಲ ಇತ್ತಲ್ಲ
1: ನೆರಳಿಗಾಗಿ ಬೇರೆ ಮರ ಏನ್
0: ಬೆಳೆಸಲಿಲ್ಲ.
1: ಓಕೆ, ಈಗ ಅಲ್ಲೆಲ್ಲ ನೋಡ್ಕೊಂಬಂದ್ರೆ ಧೈರ್ಯ ಬಂತು ನಿಮ್ಗೆ ಅಲ್ವಾ?
0: ಹೌದು.
1: ಓಕೆ, ಆದ್ರೆ ನೀವು ಒಂದೇ ಸರಿಗೆ ಪಣಿಯೂರು ಎರಡೇ ಹಾಕ್ಬಿಟ್ರ ಅಥವಾ?
0: ಇಲ್ಲ ಸರ್, ನನ್ನ ಫಸ್ಟ್ ಪಣಿಯೂರು ಒನ್ ಹಾಕಿದೆ, ಅಲ್ಲಿ ಏನ್ ತುಂಬಾ ಮಿಕ್ಸ್ ಮಾಡಿದೆ, ಒಂದು ಅಡಿಕೆಗೆ ಹಾಕಿದ್ವಿ, ಇನ್ನೊಂದು ಪ್ಯಾಟರ್ನ್ ಒಂದು ಸಿಲ್ವರ್ ಮಾಡಿದೆ, ತೆಂಗಿನ ತೋಟದೊಳಗಡೆ ಎರಡು ಲೈನ್ ಸಿಲ್ವರ್ ಹಾಕಿ ಅಲ್ಲಿಗೆ ಹಾಕಿದೆ, ಅಡಿಕೆಗೆ ಹಾಕಿದ್ವಿ. ಸ್ವಲ್ಪ ಗ್ಲಿರ್ಸಿಡಿಯಾನು ಟ್ರೈ ಮಾಡಿದೆ, ಗ್ಲಿರ್ಸಿಡಿಯಾ ತಗೊಂಡು ಅಲ್ಲಿ ಇದು ಮಾಡಿದೆ. ಅದೆಲ್ಲ ನೋಡಿದಾಗ್ಲೂ ಏನಂತಂದ್ರೆ ಅದಕ್ಕೆ ಸ್ವಲ್ಪ ನೆರಳು ಜಾಸ್ತಿ ಆಗುತ್ತೆ ಪೆಪ್ಪರ್ಗೆ ನಮ್ಮ ತೋಟದ ಕಂಡೀಷನ್. ಅದಕ್ಕೆ ಇವಾಗ ಓಪನ್ ಫೀಲ್ಡಲ್ಲಿ ಇವಾಗ ಒಂದೂವರೆ ಎಕರೆ ಟ್ರೈ ಮಾಡ್ತಾ ಇದ್ವಿ, ಬರೀ ಸಿಲ್ವರ್ ಹಾಕಿ ಅದಕ್ಕೆ ಹಬ್ಸೋಣ ಅಂತ. ಕಾಫಿಗೆ ಐಡಿಯಲ್ ಆಗಿ ಬರ್ತಾ ಇದೆ, ಯಾಕೆಂದ್ರೆ ಇವಾಗ ನಮಗೆ ಡಾಕ್ಟರ್ ವೇಣುಗೋಪಾಲ್ ಬರ್ತಾರೆ ಒಂದೊಂದು ಸರಿ, ಅಂಕೇಗೌಡರು ಬಂದಿರ್ತಾರೆ ಒಂದು 3-4 ಸರಿ. ಅವರು ಈ ವರ್ಷದ ಕ್ರಾಪ್ ಈಗ 3rd year ಜೂನ್ಗೆ ಇವಾಗಲೂ ಅಲ್ಲಿ ಅಂದರೆ ನಮಗೆ ಜನವರಿ ಫೆಬ್ರವರಿಲಿ ಸೆಟ್ ಆಗಿರೋದು. ಇವಾಗಲೂ ನೋಡಿದ್ರೆ ಒಂದು ಗಿಡಕ್ಕೆ ಒಂದು 750 ಗ್ರಾಮ್ 1 kg ಬರ್ಬೋದು ಅಂತ ಹೇಳ್ತಾರೆ. ಇಟ್ ಈಸ್ ಆನ್ ಪಾರ್ ವಿತ್ ಮಲೆನಾಡು ಇಲ್ಲ ಏನು ಬೆಳೀತಾರೆ, ಟ್ರೆಡಿಷನಲ್ ಏರಿಯಾದಲ್ಲಿ ಏನು ಬೆಳೀತಾರೆ ಅದೇ ಸಮ ಅಂತ ಅನಿಸುತ್ತೆ ನನಗೆ.
1: ಈಗ ಪಣಿಯೂರು 1ಕ್ಕಿಂತ ಪಣಿಯೂರು 2 ಚೆನ್ನಾಗಿದೆ ಅಂತ ಯಾಕೆ ಅನಿಸುತ್ತೆ ನಿಮಗೆ?
0: ಸರ್, ನಾವು ಇವಾಗ ಹಾಕಿದೀವಲ್ಲ, ಪಣಿಯೂರು ಒಂದು ಈಲ್ಡ್ ಕನ್ಸಿಸ್ಟೆನ್ಸಿ ಇಲ್ಲ, P2 ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ದೀವಿ.
1: ಓಕೆ, ಸಸಿನ ಎಲ್ಲಿ ತಗೊಂಬಂದ್ರಿ?
0: ನಾವು ಫಸ್ಟ್ ಏನು ಅಂತಂದರೆ ಒಬ್ಬರು ಸಕಲೇಶ್ಪುರದಲ್ಲೇ ಹಿತೇಶ್ ಅಂತ ಇದ್ರು, ಅವ್ರ ಹತ್ರ ತೊಗೊಂಬಂದ್ವಿ. ಇವಾಗೆಲ್ಲ ಡಾಕ್ಟರ್ ವೇಣುಗೋಪಾಲ್ ಅವರು ಸೋರ್ಸ್ ಮಾಡ್ತಾ ಇದ್ದಾರೆ, ಒಳ್ಳೆ ನರ್ಸರಿಗಳಿಂದ ಮಾಡ್ತಾ ಇದ್ದಾರೆ.
1: ಓಕೆ, ಅಂದ್ರೆ ಈಗ ಮೊದಲಿಗೆ ಎಷ್ಟು ಗಿಡಗಳನ್ನು ತಂದತ್ತಾವು?
0: ಪೆಪ್ಪರ್ ಕಾಫಿನ ಸರ್, ಪೆಪ್ಪರ್ ಮೊದಲನೇ ಸರಿ 3 years back ಅದೇ ಈ ಸೇಮ್ ಜೂನಲ್ಲಿ ಫಸ್ಟ್ ಐಟಮು ನಾವು ಟಾಟಾ ಇದ್ರಿಂದ ತೊಗೊಂಬಂದೆ, ಅಲ್ಲಿ ಅರೌಂಡ್ 2000 ತಂದೆ, ಮತ್ತೆ ಹಿತೇಶ್ ಅವ್ರ ಹತ್ರ ಮತ್ತೆ 2000 ತೊಗೊಂಡು 4000 ಆಯಿತು. ಲಾಸ್ಟ್ ಇಯರ್ ಒಂದು 3000 ಹಾಕಿದ್ದೀವಿ,
1: ಒಟ್ಟು 7000 ಗಿಡ.
0: 7000 ಗಿಡ, 7000ದಲ್ಲಿ ನಮ್ದು 6x6 ಅಡಕೆ ಇರೋ ಹತ್ರ ಚೆನ್ನಾಗಿ ಬರಲ್ಲ, ಅದನ್ನ ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ. ಇವಾಗ ನೋಡೋಣ, ಹಾಕಿರೋ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಂಡ್ರೆ ಸಾಕು ಅನ್ನೋ ರೀತಿ ಇದೀವಿ. ಬಟ್ ಅದಕ್ಕೆ ನೀವು ಏನೇ ಮಾಡಿದ್ರು 3-4 years ಆದಮೇಲೆ ಅದ್ರದ್ದು ರೂಟ್ ಝೋನ್ ಎಲ್ಲ ಎಕ್ಸ್ಪೆಂಡ್ ಆದಾಗ ನಾವು ಅದು ಕ್ಲೀನಾಗಿ ಮೈಂಟೈನ್ ಮಾಡಲಿಲ್ಲ ಅಂತಂದರೆ ಅದು ಉಳಿಸ್ಕೊಳಕ್ಕಾಗಲ್ಲ.
1: ಓಕೆ, ಈಗ ನೀವು ಕಾಫಿ ಕಾಳುಮೆಣಸು ಎರಡನ್ನೂ ಕೂಡ ತೆಂಗಿನ ಒಳಗಡೆ ಮಾಡಿದ್ದೀರಾ?
0: ಹೌದು ಸರ್.
1: ಹೌದು, ತೆಂಗೊಳಗಡೆ ಮಾಡಿದಿರಿ, ಪ್ಲಸ್ ಸಪರೇಟ್ ಆಗಿ
0: ಇವಾಗ ಮಾಡ್ತಾ ಇದೀವಿ. ಅದು ಇಲ್ಲ, ಒಂದು ಬ್ಲಾಕ್ ಅಲ್ಲಿ ಏನು ಅಂತಂದ್ರೆ 5 acres ಇದೆ, ಅಲ್ಲಿ ತೆಂಗಿನ ಮಧ್ಯ 2 lines ಇದು ಹಾಕಿದೀವಿ ಸಿಲ್ವರ್, ಅದಕ್ಕೆ ಕಬ್ಸಿದೀವಿ,
1: ಅದಕ್ಕೆ ಕಾಳುಮೆಣಸು. ಅಲ್ಲಿ ಕಾಫಿ ಇಲ್ಲ?
0: ಅಲ್ಲಿ ಕಾಫಿ ಇಲ್ಲ, ಅಲ್ಲಿ ಮತ್ತೆ ಬೇಡ ಹಾಕೋದು ಅಂತ.
1: ಓಕೆ, ಮತ್ತೆ ಬೇರೆ ಕಾಫಿ ಇರೋ ಜಾಗದಲ್ಲಿ ಏನೇನಿದೆ?
0: ಕಾಫಿ ಇರೋ ಕಡೆ ಮತ್ತೆ ಪೆಪ್ಪರ್ ಇದೆ ಅಷ್ಟೇ ಸರ್, ಇನ್ನೇನಿಲ್ಲ.
1: ಸ್ವಲ್ಪ
0: ಯಾಲಕ್ಕಿ ಇದು ಮಾಡಿದೀವಿ.
1: ಕಾಫಿಗೆ ಪೆಪ್ಪರ್ ಹಬ್ಸೋದಕ್ಕೆ ಏನು ಕ್ರಮ? ತೆಂಗಿಗೆ ಹಬ್ಸಿದ್ರ ಅಥವಾ?
0: ಇಲ್ಲ, ಪೆಪ್ಪರ್ನ ಅಡಿಕೆಗೆ ಸರ್. ಇಲ್ಲ,
1: ಅಡಿಕೆ
0: ನಮ್ಮಲ್ಲಿ ನಮ್ಮ ತಂದೆನೇ ಪ್ಲಾನ್ ಮಾಡಿದ್ದು ಹೇಗೆ ಅಂದರೆ 2 lines ತೆಂಗು ಮಧ್ಯ 1 line ಅಡಿಕೆ ಹಾಕಿದ್ರು, ಆ ಅಡಿಕೆಗೆ ಪೆಪ್ಪರ್ ಹಾಕಿದ್ದೀವಿ. ಆ ಕಡೆ ಈ ಕಡೆ ಬಂದ್ಬಿಟ್ಟು ಅಡಿಕೆಯಿಂದ 5 sides ನಾವು ಇದನ್ನ ಹಾಕಿದ್ದೀವಿ ಕಾಫಿ.
1: ಏನೋ ಎರಕ್ಕಿ ಅಂತ ಇದ್ರಿ?
0: ಎಲ್ಲಕ್ಕೆ ಸ್ವಲ್ಪ ಟ್ರೈ ಮಾಡಿದ್ವಿ, ಬಟ್ ಇವಾಗ ಹಾಕಿದ್ದೀವಿ. ಹರ್ಷ ಒಂದು 2 ಗಿಡ ಕೊಟ್ಟಿದ್ರು ಫಸ್ಟ್ ನೀವು ಟ್ರೈ ಮಾಡಿ ಅಂತ, ಬಟ್ ಹರ್ಷ ಪ್ರಮೋಟ್ ಮಾಡಲಿಲ್ಲ, ಅದನ್ನ ರೆಕಮೆಂಡ್ ಮಾಡಲಿಲ್ಲ. ಕಾರಣ ಏನು ಅಂದರೆ ಅದು ಫೈನಾನ್ಷಿಯಲ್ ವಯಬಲ್ ಅಲ್ಲ, ತುಂಬ ಮೇಂಟೆನೆನ್ಸು. ಅಲ್ಲಿ ಚಿತ್ರದುರ್ಗದಲ್ಲಿ ಪ್ರಶಾಂತ್ ಅಂತ ಒಬ್ರು ಹಾಕಿ ಅವ್ರ ಸ್ಟೋರಿ ಎಲ್ಲ ಹೇಳಿದ್ರು, ಅದಕ್ಕೆ ಅದಕ್ಕಿಂತ ತಗೊಳಕ್ಕೆ ಹೋಗಲಿಲ್ಲ, ಅದು ತುಂಬ ಲೇಬರ್ ಇಂಟೆನ್ಸಿವ್ ಅಂತ. ನಾವು ಹಾಕಿದ್ದು ನೆಲ್ಯಾಣಿ ಗೋಲ್ಡ್,
1: ನೆಲ್ಯಾಣಿ
0: ಗ್ರೀನ್ ಗೋಲ್ಡ್. ಇವಾಗ ನಮ್ಮೂರಲ್ಲೇ ನನ್ನ ರಿಲೇಟಿವ್ ಒಬ್ರು ಹಾಕಿದ್ದಾರೆ, ಅವ್ರು ತುಂಬ ಹಾಕಿದ್ದಾರೆ ತೆಂಗೊಳಗಡೆನೆ, ಚೆನ್ನಾಗಿ ಬಂದಿದೆ. ಈ ವರ್ಷ ಇದು ಬರುತ್ತೆ, ನಾವೆಲ್ಲ ಸ್ಟಾರ್ಟ್ ಮಾಡಿ ಇವಾಗ 2-3 years ಆಯಿತು. ಸೊ ಇವಾಗ ಇದು ಆಕ್ಚುಲಿ ಅದ್ರದ್ದು ಏನು ಪರ್ಫಾರ್ಮೆನ್ಸ್
1: ನೋಡ್ಕೊಂಡು ನೀವು ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಏಲಕ್ಕಿನ?
0: ಏಲಕ್ಕಿ ಮಾಡಲ್ಲ ಸರ್. ಏಲಕ್ಕಿನ ಲಾಸ್ಟ್ ಟೈಮು ನಾನು ಅವನು ತೊಗೊಂಬಂದ್ವಿ, ಫಸ್ಟ್ಗೆ 2 ಗಿಡ 3 years ತೊಗೊಂಬಂದು ಹಾಕಿದ್ದೆ, ಚೆನ್ನಾಗಿ ಬೆಳೀತು. ಏಲಕ್ಕಿ ಬೆಳೆಸೋದ್ರಲ್ಲಿ ಏನು ಚಾಲೆಂಜ್ ಇಲ್ಲ, ಬಟ್ ಅದನ್ನು ಫ್ರೂಟ್ಸ್ ಸೆಟ್ಟಿಂಗ್ ಇದೆಯಲ್ಲ ಅದು ತುಂಬ ಚಾಲೆಂಜ್ ಅದು.
1: ಓಕೆ, ಇನ್ನೂ ಬಂದಿಲ್ವಾ ನಿಮಗೆ ಫ್ರೂಟ್ಸ್?
0: ಬಂದಿದೆ ಸರ್, ಬಂತು, ಅದು ಸ್ವಲ್ಪ ಸ್ವಲ್ಪ ನಾವು ತುಂಬ ಹಾಕಲಿಲ್ಲ, ಕೆಲವೊಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಹಾಕ್ಬಿಟ್ವಿ.
1: ಓಕೆ, ಈಗ ನೀವು ಸಾಂಬಾರು ಬೆಳೆ ಅಂತ ಹಾಕಿರೋದು ಕಾಳುಮೆಣಸು ಮಾತ್ರ?
0: ಕಾಳುಮೆಣಸು
1: ಅಲ್ವಾ. ಕಾಫಿ ಹಾಕಿದಿರಿ?
0: ಕಾಫಿ.
1: ಕಾಫಿ ಯಾವುದು ತಳಿ?
0: ಚಂದ್ರಗಿರಿ, ಅದೇ ಬೆಸ್ಟ್ ಸರ್ ನಮ್ಮ ಇದಕ್ಕೆಲ್ಲ, ಚಂದ್ರಗಿರಿ ಬೆಸ್ಟ್. ನಮಗೆ ಕಾಫಿ ಬೋರ್ಡಿಂದ ಸೀಡ್ಸ್ ಮಿಸ್ ಮ್ಯಾಚ್ ಆಗಿ ಸ್ವಲ್ಪ ಬೇರೆ ಬೇರೆ ತಳಿಗಳು ಸೇರ್ಕೊಂಡಿದೆ, ಬಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಚೆನ್ನಾಗಿ ಬರ್ತಾ ಇದೆ ಚಂದ್ರಗಿರಿ.
1: ಚಂದ್ರಗಿರಿ ಬಯಲು ಸೀಮೆಗೆ ಸೂಕ್ತ ಆಗಿದೆ, ಮುಂಚೆ ಎಲ್ಲ ಕಾವೇರಿ ಹಾಕೊಳ್ಳೋರು.
0: ಕಾವೇರಿ ಅಂತ ಹೇಳ್ತಾರೆ, ಕಾವೇರಿ ಇದನ್ನೇ

0: ಈ ಅದೇ ಇದಕ್ಕೆ ಇದು ಬರುತ್ತೆ.
1: ಈಗ ಚಂದ್ರಗಿರಿ ಬಂದಿದೆ ಬಿಡಿ, ಫಸ್ಟ್ ಲೈನು ಶುರುವಾಗಿಲ್ವೇ?
0: ಲಾಸ್ಟ್ ಟೈಮ್ ಇದು ಹಾರ್ವೆಸ್ಟ್ ಮಾಡಿದ್ವಿ ಸರ್, ಅದು ನಮ್ಗೆ ಲಾಸ್ಟ್ ಟೈಮ್ ಬೇಡ ಅಂತ ಹೇಳ್ತಾ ಇದ್ರು, ಸುಮಾರು ಜನ ಒಂದೂವರೆ ವರ್ಷಕ್ಕೆ ಬಿಡ್ಬಿಡಿ ಅಂತ ಹೇಳ್ತಾರೆ. ನಮ್ಮ ಗಿಡ ಎಲ್ಲ ಡೆವಲಪ್ ಆಗಿರೋದು ನೋಡ್ಬಿಟ್ಟು ವೇಣುಗೋಪಾಲ್ ಸರ್ ಅವರೆಲ್ಲ ಇಲ್ಲ ಸ್ವಲ್ಪ ತಗೋಣ ಕ್ರಾಪ್ ಅಂತ ಹೇಳಿದ್ರು. ಈ ವರ್ಷ ಪ್ರತಿ ಗಿಡದಲ್ಲೂ ಅಟ್ಲೀಸ್ಟ್ 750 grams ಗ್ಯಾರಂಟಿ ಬರುತ್ತೆ ಅಂತ ಅವರು ಅಸೆಸ್ ಮಾಡಿರೋದು ವೇಣುಗೋಪಾಲ್ ಅವರೆಲ್ಲ ಬಂದಾಗ.
1: ಕಳೆದ ಬಾರಿ ಕಾಫಿ ಕುಯ್ದಿದ್ದು ಏನು ಮಾಡಿದ್ರಿ?
0: ಕಾಫಿ ಅಲ್ಲಿ
1: ಮಾಡಿದ್ರ ಪಾರ್ಚ್ಮೆಂಟ್ ಮಾಡೋದು
0: ಇಲ್ಲ ಸರ್, ಚೆರಿನೇ. ನಮ್ದೊಂದು ಡ್ರೈಯರ್ ಇದೆ, ಆ ಡ್ರೈಯರ್ ಅಲ್ಲಿ ಹಾಕಿ
1: ಚೆರಿ ಮಾಡಿ
0: ಮಾರ್ಬಿಟ್ಟು. ಪಾರ್ಚ್ಮೆಂಟ್ ಈಗೇನು ಪ್ಲಾನ್ ಇಲ್ಲ ನಮ್ಮ ಕಡೆ, ಇವಾಗ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ನಮ್ಮ ಐಡಿಯಾನು ಏನು ಅಂತಂದ್ರೆ, ಇವಾಗ ನನ್ನ ರಿಲೇಟಿವ್ ಒಬ್ಬ ಹಾಕಿದ್ದಾನೆ ಕಾಫಿ, ಅವನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾನೆ. ನನಗಿನ್ನ ಮೋಸ್ಟ್ ಪ್ರಾಬ್ಲಿ ಒಂದೂವರೆ ವರ್ಷಕ್ಕೆ ಅವ್ರದ್ದು ಇಳು ಬರುತ್ತೆ, ಇಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಟ್ರೆಡಿಷನಲ್ ಆಗಿ 3 years ಬೇಕಂತ ಇದ್ರಲ್ಲ, ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿದ್ದು ವಾಟರ್ ಫೀಡ್ ಮಾಡ್ತಾ ಇದ್ರೆ ಮೋಸ್ಟ್ಲಿ 3 years ಎಲ್ಲ ಬೇಕಿಲ್ಲ ಕಾಫಿಗೆ. ಅದು ಟ್ರೆಡಿಷನಲ್ ಏರಿಯಾದಲ್ಲಿ ಏನು ಅಂದರೆ ಅವ್ರಿಗೆ ನೀರೆಲ್ಲ ಕೊಡೋಕ್ಕಾಗಲ್ಲ, ಮಳೆ ತುಂಬ ಇದಿರುತ್ತೆ. ನಮ್ಮಲ್ಲಿ ಆ ಥರ ಇಲ್ಲ ಕಂಡೀಷನ್, ನಾವೇ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವಾಗ ಅದನ್ನು ಬೆಳಿಬೋದು.
1: ಓಕೆ, ಈಗ ನೀವು ಸಸಿ ತಂದಿದ್ದು ಪಾಕೆಟಲ್ಲಿ ಇರೋ ಸಸಿ?
0: ಹೌದು ಸರ್.
1: ಫೈನ್.
0: ಈ ವರ್ಷ ಸ್ವಲ್ಪ ಇದನ್ನ ತರಿಸ್ಕೊಟ್ಟೆ, ನಮ್ಮ ಊರಲ್ಲಿ ಪಕ್ಕದ ಮುಕ್ಕಡಳ್ಳಿ ಅಂತ, ಅಲ್ಲೊಬ್ರು ಹಾಕಿದ್ದಾರೆ ಚಿನ್ನಸ್ವಾಮಿ ಅಂತ, ಅವ್ರಿಗೂ ಚೆನ್ನಾಗಿ ಬಂದಿದೆ. ಅದು ಕಪ್ಪು ಮಣ್ಣು, ಸಾರಿ ಐ ಮಿಸ್ಡ್ ದಿಸ್ ಪಾಯಿಂಟ್, ಅವ್ರದ್ದು ಚೆನ್ನಾಗಿ ಬಂದಿದೆ, ಕಪ್ಪು ಮಣ್ಣಲ್ಲೇ ಚೆನ್ನಾಗಿ ಬರ್ತಾ ಇದೆ.
1: ಈಗ ನಾಟಿ ಹೇಗೆ ಮಾಡಿದ್ರಿ ಹೇಳಿ?
0: ನಾಟಿ ಏನಿಲ್ಲ ಸರ್, ಪಾಕೆಟ್ ಬಂದಿದ್ದಲ್ಲ. ಈ ಸರಿ ಮಾಡಿದ್ದು ನಾನು ಅವ್ರಿಗೆ ಕೊಟ್ಟಿದ್ದೆ, ರಾಮಣ್ಣ ಅಂತ ಒಬ್ರು ಕಾಫಿ ಬೋರ್ಡ್ ಅವರು, ಅವ್ರು ಸ್ವಲ್ಪ ಗೈಡ್ ಮಾಡಿದ್ರಿ ಯಾವ ರೀತಿ ಹಾಕ್ಬೇಕು ಏನು ಅಂತ.
1: ಹೇಳಿ ಸರ್, ಹೇಗೆ ಹಾಕ್ಬೇಕು, ಹೇಗೆ ನಾಟಿ ಮಾಡಿದ್ರಿ?
0: ನಮ್ಮಲ್ಲಿ ಇನ್ನೊಂದು ಏನಾಯ್ತು ಅಂದರೆ, ಜೋಸೆಫ್ ಚಾಕು ಅಂತ ಒಬ್ರು ಇದ್ದಾರೆ, ಅವ್ರದ್ದು ಒಂದು ಪ್ಯಾಟರ್ನ್ ಮಾಡಿದ್ರು, ಅವ್ರು ಸಿಲ್ವರ್ ಹಾಕಿ 6 months ಹಾಕಿದ್ರು, ನಾವು ಅದೇ ಪ್ಯಾಟರ್ನ್ ಮಾಡಿದ್ರು. ಅದಕ್ಕೆ ಒಂದು ಅರ್ಧ ಅಡಿ ಬಿಟ್ಟು ಜೂನಲ್ಲಿ ಸಿಲ್ವರ್ ಹಾಕಿದ್ದು, ಅದಷ್ಟು ನವಂಬರ್ಗೆ ಪ್ಲಾಂಟೇಶನ್ ಮಾಡಿದ್ದು. ಅದೊಂದು.
1: ಇನ್ನೊಂದು ಗುಂಡಿ ಹೊಡೆದ್ಬಿಟ್ಟು ನಾಟಿ ಮಾಡೋದ?
0: ಇಲ್ಲ ಸರ್, ಗುಂಡಿ ಅದನ್ನ ಮಾಡಬಾರ್ದು ಯಾವತ್ತು. ಮಣ್ಣನ್ನ ಮೇಲ್ಗಡೆಗೆ ಜಾಸ್ತಿ ಮಾಡಿ ಎಲ್ಲ ಹಾಕ್ಬೇಕು, ಏರ್ ಹಾಕ್ಬೇಕು, ಅದನ್ನ ಮಾಡ್ಬೇಕು.
1: ಒಂದು ಅರ್ಧ ಅಡಿ ದೂರದಲ್ಲಿ ಒಂದು ಮರಕ್ಕೆ ಎಷ್ಟು, 4 ಬಳ್ಳಿನ?
0: ಇಲ್ಲ ಸರ್, ನಾವು ಒಂದೇ ಹಾಕಿದ್ದು,
1: ಒಂದ್ ಮರಕ್ಕೆ
0: ಒಂದೇ ಬಳ್ಳಿ. ಅಂದ್ರೆ ಒಂದರಲ್ಲಿ 3 ಕಡ್ಡಿ ಇರ್ತಾ ಇತ್ತು ಒಂದು ಪಾಕೆಟ್ ಅಲ್ಲೇ. ಅದು ಓಕೆ. ಸರ್ಪಂಟೈನಲ್ ಮೆಥಡ್ ಅಲ್ಲಿ ಮಾಡೋದೆಲ್ಲ ಒಂದೊಂದಿರುತ್ತೆ. ಬಟ್ ನಾವು ಈ ಸರಿ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, ಇವಾಗ ಪ್ಲ್ಯಾಂಟೇಷನ್ ನಡೀತಾ ಇದೆ, ಯಾವುದು ಸಿಲ್ವರ್, ಆ ಸಿಲ್ವರ್ಗೆ ಏನು ಮಾಡೋಣ ಅನ್ಕೊಂಡಿದ್ದೀವಿ ಅಂದರೆ ಒಂದೊಂದೇ ಹಾಕೋಣ ಇವಾಗ, ಯಾಕೆಂದರೆ ಎಕ್ಸ್ಪೆನ್ಸಿವ್ ಇಲ್ಲ. ಅದು ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ ಇವಾಗ, ಈ ಪೇಪರ್ ನರ್ಸರಿದು.
1: ಓಕೆ,
0: ಅದಕ್ಕೆ ಅಷ್ಟೊಂದು ಇದು ಮಾಡೋದು ಬೇಡ ನಾವು, ಯಾಕೆಂದ್ರೆ ಸಿಲ್ವರು ಮತ್ತು ಇದು ಎರಡು ಒಟ್ಟಿಗೆ ಹಾಕೋದ್ರಿಂದ ಇವಾಗ ಪ್ಲ್ಯಾಂಟೇಷನ್ ಮಾಡಿ ಅದು ಸ್ವಲ್ಪ ಮೇಲ್ಗಡೆಗೆ ಬಂದಮೇಲೆ ಅಲ್ಲೇ ಮತ್ತೆ ಇನ್ನೊಂದು ಅದನ್ನು ಮಣ್ಣು ಕೊಟ್ಟು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬೇರೆ ಬರೆಸ್ಕೊಂಡು ಸರ್ಪಂಟೈನ ಹೊರಗಡೆ ಮಾಡೋ ಬದಲು ಅಲ್ಲೇ ಒಳಗಡೆ ಮಾಡಿ ಅಲ್ಲಿ 2 ಮಾಡ್ಕೊಳ್ಳೋಣ, 2 ಅಥವಾ 3 ಮಾಡಿಕೊಂಡು
1: ಅಲ್ಲಿ 3 ತಂದಿರೋ ನಿಮ್ಮದೇ ಗಿಡಗಳಿದೆಯಲ್ಲ ಅದರಲ್ಲೇ ಮಾಡ್ಕೋಬೋದಲ್ಲ ನೀವು?
0: P1 ಅದೆಲ್ಲ ಮಾಡೋದಲ್ಲ, ನಾನು ಇವಾಗ P1 ಆಗ್ತಾ ಇಲ್ಲ ಸರ್. ನಮ್ದೆಲ್ಲ ಅವಾಗ ತಂದ್ರೆ P1
1: ಪನೀರ್ 2 ಮಾಡ್ತಾ
0: ಇದ್ರು, ಇವಾಗ ನಾವು ಫೋಕಸ್ ಮಾಡ್ತಾ ಇರೋದು ಪನೀರ್ 2 ದೆನ್ ಪನೀರ್ 9, ಅದು ಬಿಟ್ಟರೆ ಸ್ವಲ್ಪ ಕುಂಭಕಲ್ ಟ್ರೈ ಮಾಡೋಣ ಅಂತ, ಅದು ಬಿಟ್ಟರೆ ಚಂದ್ರ ಹೇಳ್ತಾ ಇದ್ದಾರೆ ಅದನ್ನು ನೋಡ್ಬೇಕು. ಅದು
1: ಈಗ ನಿಮ್ಮಲ್ಲಿ ನೀವೇ ಸಸಿಗಳನ್ನು ಅಭಿವೃದ್ಧಿ ಮಾಡೋ ಮಟ್ಟಕ್ಕೆ ಬೆಳೆದಿರೋ ಗಿಡಗಳಿಲ್ಲ, ಹಾಗಾಗಿ ನರ್ಸರಿಯಿಂದಲೇ ತರ್ತಾ ಇದ್ದೀರಿ, ಏನು ಧಾರಣೆ ಇದೆ ಈಗ?
0: ಇವಾಗೇನು ಅರೌಂಡ್ 50 rupees ಹೇಳ್ತಾರೆ ಕೆಲವರು ಒಂದು ಬಳ್ಳಿಗೆ. ಅದು ಒಂದೊಂದೇ ಕಡ್ಡಿ ಇರಲ್ಲ, ಅದು ಸರ್ಪಂಟೈನ್ ಆಗಿದ್ರೆ ಒಂದೊಂದೇ ಇರುತ್ತೆ, 3 ಕಡ್ಡಿ ಇರಲ್ಲ.
1: ಸರ್ಪಂಟೈನ್ ಅಂದ್ರೆ ಏನು?
0: ಸರ್ಪಂಟೈನ್ ಮೆಥಡ್ ಅಂತಂದ್ರೆ, ಅವರು ಈ ಗಿಡ ತಗೊಂಡು ಒಂದು ಬುಟ್ಟಿ ಅಂತ ಹೇಳ್ತಾರಲ್ಲ,
1: ಆ
0: ಬುಟ್ಟಿ ಮೇಲ್ಗಡೆನೆ ಹಬ್ಬಿಸ್ಕೊಂಡು ಹೋಗ್ತಾರೆ, ಅಲ್ಲಿ ಬೇರ್ ಕೊಟ್ಟಾಗ ಮತ್ತೆ ಕಟ್ ಮಾಡೋದು, ಅದು ಸರ್ಪಂಟೈನ್ ಮೆಥಡ್, ಮಲ್ಟಿಪ್ಲಿಕೇಶನ್ ಅಲ್ಲಿ ಒಂದು ಮೆಥಡ್ ಅದು. ಜನರಲ್ ಆಗಿ ಏನ್ ಮಾಡ್ತಾರೆ, ರನ್ನರ್ಸ್ ತಗೊಂಡು ಅಲ್ಲಿ ಆ ಕಡ್ಡಿನೆಲ್ಲ ಇದು ಮಾಡಿ ಅಲ್ಲಿಗೆ ಬ್ಯಾಸ್ಕೆಟ್ ಹಾಕಿ ಅಲ್ಲಿ ಇದು ಮಾಡಿಸ್ತಾರೆ, ಚಿಗುರೊಡಿಸ್ತಾರೆ. ಸರ್ಪಂಟೈನ್ ಅಲ್ಲಿ ಏನಂದ್ರೆ, ಒಂದು ಇದನ್ನ ತಗೋದಲ್ಲ, ಬ್ಯಾಸ್ಕೆಟ್ ಇದೆಯಲ್ಲ, ಒಂದು ಗಿಡ ತಗೊಂಡು ಅದನ್ನ ಹಾರಿಜಾಂಟಲ್ ಆಗಿ ಹಬ್ಬಕ್ಕೆ ಬಿಟ್ಟು ಆ ಪ್ರತಿ ನೋಡ್ಗೂ ಒಂಥರ ಪಿನ್ ಮಾಡಿ ಅಲ್ಲಿ ಬೇರ್ ಕೊಡಂಗೆ ಮಾಡ್ತಾರೆ. ಬೇರ್ ಕೊಟ್ಟಾಗ ಒಂದು ಸ್ವಲ್ಪ ಅದೊಂದು 7-8 ಬ್ಯಾಸ್ಕೆಟ್ ಅಷ್ಟು ಮುಂದೆ ಹೋದ್ಮೇಲೆ ಹಿಂದೆ ಕಟ್ ಮಾಡಿದ್ರೆ ಅಲ್ಲಿ ಮತ್ತೆ ಹೊಸ ಬೇರ್ ಬರುತ್ತೆ, ಅವಾಗ ಒಂದೇ ಒಂದು ಇದಾಗುತ್ತೆ ಅಂತ.
1: ಈಗ ಒಂದ್ಸರಿ ನೀವು ನಾಟಿ ಮಾಡಿದ್ಮೇಲೆ ಆಮೇಲಿಂದ ನಿರ್ವಹಣೆ ಎಲ್ಲ ಏನು ಮಾಡಿದ್ರಿ, ಏನು ಗೊಬ್ಬರ ಕೊಟ್ರಿ, ಯಾವ ಥರ ನೋಡ್ಕೊಂಡ್ರಿ ಬಳ್ಳಿನ?
0: ನಮ್ಮಲ್ಲಿ ಬಳ್ಳಿಗೇನು ಅಂತ ಗೊಬ್ಬರ ಅಂತ ಏನು ಕೊಟ್ಟಿಲ್ಲ ಸರ್. ನಾನು ಜಾಸ್ತಿ ಯೂಸ್ ಮಾಡೋದು ಶುಗರ್ ಫ್ಯಾಕ್ಟ್ರಿಲಿ ಇದು ಕೊಡ್ತಾರೆ, ಬಯೋಸೂಪರ್ ಅಂತ, ಅದು ಒಂದು ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ, ಅದನ್ನು ಕೊಡ್ತೀವಿ. ಅದನ್ನು ಬಿಟ್ಟರೆ ಇದಕ್ಕೆ ಸ್ಪ್ರೇ ಚೆನ್ನಾಗಿರುತ್ತೆ, 19 ಸ್ಪ್ರೇ ಮಾಡ್ತೀವಿ. ಅದನ್ನು ಬಿಟ್ಟರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪೇಪರ್ ಸ್ಪೆಷಲ್ ಇದೆ, ಅಥವಾ ಕೆಲವು ಟೈಮ್ ಇಮಿಡಿಯೇಟ್ ಆಗಿ ಏನಾದ್ರು ನೋಡಬೇಕು ಅಂತ ಹೇಳಿದ್ರೆ ಅವಾಗ ಚಿಲೇಟೆಡ್ ಫಾರ್ಮಲ್ಲಿ ಇರೋದು ಯಾವುದಾದ್ರು ಮೈಕ್ರೋನ್ಯೂಟ್ರಿಯೆಂಟು, ಎಕ್ಸ್ಪೆಷಲಿ ಬೋರಾನ್ ಜಿಂಕ್ ದೆನ್ ಫೆರಸ್ ಜಾಸ್ತಿ ಇರೋಂಥದ್ದು ಆ ಥರ ಕಂಟೆಂಟ್ ಇರೋದು ನಾವು ಮಾಡ್ತೀವಿ. ಇದ್ರ ಬಗ್ಗೆ ನಮಗೆ ಫರ್ಟಿಲೈಸರ್ ಬಗ್ಗೆ ಎಲ್ಲ ತುಂಬ ಗೊತ್ತಿಲ್ಲ ಆನೆಸ್ಟ್ಲಿ. ಸೊ
1: ವೇಣುಗೋಪಾಲ್ ಅವ್ರು ಏನು ಹೇಳ್ತಾರೆ ಆ ಥರ ಮಾಡ್ತೀರಾ?
0: ಅದನ್ನು ಮಾಡ್ತೀವಿ ಸ್ವಲ್ಪ, ಆ ಕಡೆ ಈ ಕಡೆ ಸ್ವಲ್ಪ ನಾವು ಟ್ರೈ ಮಾಡ್ತೀವಿ.

0: ಇದೇ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದೊಂದು ಮೆಥಡ್ ಇರುತ್ತೆ. ಸ್ವಲ್ಪ ಏನಾದರೂ ನೋಡ್ತೀವಿ ಬೇರೆ ಮಾಡಿದಾಗ ಏನಿದೆ, ಎಕ್ಸ್ಪೆಷಲಿ ಏನಾಯ್ತು ಲಾಸ್ಟ್ ಟೈಮ್ ಈ ಕೆಲವರು ಹೇಳ್ತಾರೆ ಪ್ರೀ ಬ್ಲಾಸಮ್ ಸ್ಪ್ರೇ ಮಾಡಿ ಅಂತ, ಸ್ವಲ್ಪ ಅದೇನು ಹಾರ್ಮೋನ್ಸ್ ಏನು ಕೆಲವು ಇದನ್ನು ಹಾಕಿ ಲಾಸ್ಟ್ ಟೈಮ್ ಮಾಡಿದ್ವಿ. ಈ ಸರಿ ಏನು ಮಾಡಿದೆ, ಸೊ ಇದನ್ನ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ತೋಟಕ್ಕೆ ಮಾಡಿದ್ವಿ, ಒಂದು ತೋಟಕ್ಕೆ ಮಾಡಲಿಲ್ಲ. ಇವಾಗ ರಿಸಲ್ಟ್ ಒಂದೇ ಇದೆ. ಸೊ ಅದು ನಿಜವಾಗ್ಲೂ ನೆಸೆಸಿಟಿ ಇದೆಯಾ?
1: ಓಕೆ,
0: ಸ್ವಲ್ಪ ನಾವು ನಮ್ಮ ಇದಕ್ಕೆ
1: ತಾಂತ್ರಿಕ ಜ್ಞಾನವನ್ನು ಅಳವಡಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ ಕೃಷಿಯಲ್ಲಿ. ಓಕೆ ಸರಿ, ಈಗ ಗೊಬ್ಬರ ಅಂದರೆ ತಾವು ಹೇಳೋದು ಪ್ರೆಸ್ ಮಡ್ ಒಂದೇ ಹಾಕ್ತೀರಿ, ಹಟ್ಟಿ ಗೊಬ್ಬರ, ಎರೆಹುಳನ ಗೊಬ್ಬರ,
0: ಎರೆಹುಳ ಗೊಬ್ಬರ ಏನು ಹಾಕಲ್ಲ ಸರ್. ನಮ್ದು ಜಾಸ್ತಿ ತೆಂಗಿನ ತೋಟಕ್ಕೆಲ್ಲ ನಾವು ಮೊಟ್ಟೆ ಕೋಳಿ ಗೊಬ್ಬರ ಹಾಕೋದು, ಅದನ್ನು ಹಾಕಕ್ಕೆ ಹೋಗಿಲ್ಲ. ಒಂದೆರಡು ಗಿಡಕ್ಕೆ ಹಾಕಿ ಟ್ರೈ ಮಾಡಿದೆ, ಅದು ಜಾಸ್ತಿ ಗ್ರೋ ಆಗಲಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಮೋನಿಯಾ ಫಾರ್ಮಲ್ಲಿ ಜಾಸ್ತಿ ಇರುತ್ತಲ್ಲ,
1: ಕೋಳಿ ಗೊಬ್ಬರ ಕಾಳ್ಮೆಣ್ಸ್ಗೇನು ಹಾಕಿಲ್ಲ?
0: ಹಾಕಿಲ್ಲ.
1: ನೀವು ಬರೀ ಪ್ರೆಸ್ ಮಾಡಿದ್ದು ಗೊಬ್ಬರ ಅಲ್ವಾ, ಅದೊಂದು ತಗೋತೀರಿ, ಆಮೇಲೆ
0: ಸ್ಪ್ರೇ
1: ಮಾಡ್ಬಿಡ್ತೀರಿ, ಸಿಂಪರಣೆ ಮೂಲಕನೇ ಕೊಡ್ತೀರಿ. ಏನು ತಿಂಗಳಿಗೊಂದ್ಸರಿ ಸ್ಪ್ರೇ ಮಾಡ್ತೀರಾ?
0: ಇಲ್ಲ ಸರ್, ಇಲ್ಲ ಆ ರೀತಿಯೆಲ್ಲ ನಾವು ಇವಾಗ ಅದದ್ದು ಏನು ಪ್ರಾಬ್ಲಮ್ ಇದೆ ಅಂದರೆ, ನಮಗೆ ಇವಾಗ ನಾನು ಅಂದರೆ ನನಗೆ ಐ ಶುಡ್ ಗೆಟ್ ಕನ್ವಿನ್ಸ್ ಅದದ್ದು ಇಳುವರಿಯಾಗಿ ಮಾಡ್ಬೋದಾ ಇಲ್ಲೋ ಅಂತ. ಈ ವೆಜಿಟೇಟಿವ್ ಗ್ರೋತ್ಗೆ ಏನು ಪ್ರಾಬ್ಲಮ್ ಇಲ್ಲ, ಹೆಂಗೋ ಬರುತ್ತೆ ಗೊಬ್ಬರ ಕೊಟ್ಟರೆ.
1: ಅಲ್ಲ ಅದು ಬಂದರೆ ತಾನೇ ನಿಮಗೆ ಮುಂದೇನು ಬರೋದು?
0: ಅದು ಫ್ರೂಟ್ಸ್ ಸೆಟ್ ಆಗಲಿಲ್ಲ ಅಂತಂದರೆ ನಮ್ಮ ಟೆಂಪ್ರೇಚರ್ಗೆ ಏನು ಇದು ಎಲ್ಲ ಟ್ರಯಲ್ ಅಲ್ಲ ಸರ್, ತುಂಬ ಏನೇ ಅದಕ್ಕೋಸ್ಕರ ನಾವೇನು ತುಂಬ ಇನ್ವೆಸ್ಟ್ ಮಾಡೋಕೆ ಹೋಗ್ತಾ ಇಲ್ಲ ಆ ಡೈರೆಕ್ಷನಲ್ಲಿ.
1: ಸರಿ ಸರ್,
0: ಈ ವರ್ಷ ನಮಗೆ ಎಲ್ಲ ಪೇಪರ್ದು, ಇವಾಗ ಕಾಫಿ ಇದೆ, ಕಾಫಿಗೆ ನಮ್ಗೆ ತೊಂದರೆ ಇಲ್ಲ, ಅದರ ಇನ್ವೆಸ್ಟ್ ಮಾಡೋದು ತಗೋತೀವಿ ಅನ್ನೋ ನಂಬಿಕೆ ಇವಾಗಿದೆ, ಯಾಕೆಂದರೆ ಬಂದಿದೆ. ಈಗ ಪೇಪರ್ದು ಹೆಂಗ್ ಸೆಟ್ ಆಗುತ್ತೆ ಅಂತ ಈ ವರ್ಷ ಗೊತ್ತಾಗುತ್ತೆ. ಒಂದು 600 ಗಿಡದಲ್ಲಿ ಇದಾಗಿದೆ, ವಾಲ್ಯೂಮ್ ಎಲ್ಲ ಚೆನ್ನಾಗಿದೆ. ಸೊ ಈ ಸರಿ ಇವಾಗ ಸ್ವಲ್ಪ ಬರ್ತಾ ಇದೆ, ಇದನ್ನ ನೋಡೋಣ. ಈ ಇದರಲ್ಲಿ ಸ್ಟ್ರೆಸ್ ಎಲ್ಲ ಕೊಟ್ಟು ನೀರು ಕೊಟ್ಟಾಗ ಅದು ಏನು ಪರ್ಫಾರ್ಮ್ ಮಾಡ್ಬೇಕು ಆ ಥರ ಪರ್ಫಾರ್ಮ್ ಮಾಡ್ತಾ ಇದೆ. ಈ ಫ್ರೂಟ್ ಸೆಟ್ಟಿಂಗ್ಗೆ ಚಾಲೆಂಜ್ ಇರೋದು
1: ಅಂದರೆ ಇದುವರೆಗೂ ನೀವು ಕಾಳ್ಮೆಣ್ಸು ಕುಯ್ದಿಲ್ಲ?
0: ಕುಯ್ದಿದ್ದೀವಿ ಸರ್ ಸ್ವಲ್ಪ, ಅದನ್ನು ನಾವು ಇದನ್ನು ಮಾಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ಅರೌಂಡ್ 100 ಕೆಜಿ ಅಷ್ಟು ಆಗಿದೆ.
1: ಹೇಗಿತ್ತು ಗುಣಮಟ್ಟ?
0: ಗುಣಮಟ್ಟ ನಾವು ಕೊಟ್ಟಿಲ್ಲ, ಹಂಗೆ ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆ. ವೇಣುಗೋಪಾಲ್ ಸರ್ ಒಂದ್ಸರಿ ನೋಡಿದ್ರದು ಸ್ಯಾಂಪಲ್ ನೋಡಿ ಓಕೆ ಆನ್ ಪಾರ್ ವಿತ್ ಅಂತ ಹೇಳಿದ್ರು ಸ್ಟ್ಯಾಂಡರ್ಡ್ ಅಂತ.
1: ಓಕೆ, ಈಗ ಕಾಫಿದು ಹೇಳಿ ಸರ್, ಅದೇನೋ ಹೇಳ್ತಾ ಇದ್ರಲ್ಲ ಆಗಲೇ ವಿವರಿಸ್ತಾ ಇದ್ರಿ ಬೀಜ ಓಪನ್ ಮಾಡೋದು.
0: ಅದನ್ನು ಈ ಸರಿ ನಾವೇ ಕಾಫಿ ಬೋರ್ಡಿಂದ ಒಂದು 5 ಕೆಜಿ ಕಾಫಿ ತೊಗೊಂಡು ನೋಡೋಣ, ನಾವೇ ಇದನ್ನು ಮಾಡ್ಬೋದಾ ಅಂತ. ನಾವೇನು ಅಂದರೆ ಅಟ್ಲೀಸ್ಟ್ ನಮ್ಮ ಕಡೆಯೆಲ್ಲ ಇನ್ಯಾರಾದರೂ ಇಂಟ್ರೆಸ್ಟ್ ತೋರಿಸಿದ್ರೆ ಕೊಡೋಣ, ಅವರು ಮಾಡಲಿ. ಸ್ವಲ್ಪ ಆ ಹಬ್ ಎಲ್ಲ ಒಂದು ಸ್ವಲ್ಪ ಇದಾದರೆ ಕಾಫಿ ಎಲ್ಲ ಗ್ರೋವರ್ಸ್ ಆದರೆ ನಾವು ಪಾರ್ಸಿಮೆಂಟ್ ಆ ಥರ ಏನಾದರೂ ಮಾಡ್ಬೋದು ಮುಂದೆ ಜೊತೆ ಸೇರಿ.
1: ನೋಡಿ ಐಡಿಯಾ ಏನದು ವಿವರವಾಗಿ ಹೇಳಿ, ಏನು ಮಾಡಿದ್ರು ಅಂತ ಅವ್ರು ಹೇಳಿದ್ದು ನೀವು?
0: ಕಾಫಿ ಸೀಡ್ಸ್ನ ತಗೊಂಡು ಒಂಥರ ಈ ಒಳು ಥರ ಹೇಳ್ತಾರಲ್ಲ, ಸ್ವಲ್ಪ ಮಣ್ಣು ಆ ಕಡೆ ಈ ಕಡೆ ಮಾಡಿದ್ದಕ್ಕೆ ಆ ಕಡೆ ಇದು ಮಾಡಿ ಅಲ್ಲಿಗೆಲ್ಲ ಸೀಡ್ಸ್ ಎಲ್ಲ ಇದು ಮಾಡಿದ್ದಾರೆ. ಇವಾಗ ಬರ್ತಾ ಇದೆ ಅದು. ಕಾಫಿದು ಬೆಳೆಸೋಕ್ಕೆ ಮತ್ತು ಇದ್ದೇನು ಅಂತ ಚಾಲೆಂಜ್ ಇಲ್ಲ ಸರ್. ಅಂದರೆ ನಿಮ್ಗೆ ರೈಟ್ ಸೀಡ್ಸ್ ಪ್ರಾಬ್ಲಮ್, ಯಾಕಂದ್ರೆ ಸೀಡ್ಸ್ ನೋಡಿದಾಗ ಇದೇ ತಳಿ ಅಂತಂತೂ ಹೇಳೋಕ್ಕಾಗಲ್ಲ.
1: ನಿಜ.
0: ಸೊ ಲಾಸ್ಟ್ ಟೈಮ್ ನಮ್ಗೆ ಅದೇ ಆಗಿದ್ದು, ನಾವು 8,000 ಗಿಡ ಇದನ್ನು ಚಂದ್ರಗಿರಿ ಹೇಳಿದ್ರು, ಚಂದ್ರಗಿರಿ ಪ್ಲಸ್ ಬೇರೆ ಯಾವ್ಯಾವುದೋ ಕೊಟ್ಟಿದ್ದಾರೆ, ಮಿಕ್ಸ್ ಆಗಿದೆ. ಈ ಪ್ರಾಪರ್ ಚಂದ್ರಗಿರಿ ಏನಿದೆ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. N6 N9 ಅಂತ ಕೆಲವು ಹೇಳ್ತಾರೆ, ಅದ್ರಿಗೆ ಐ ಡೋಂಟ್ ನೋ ಮಚ್ ಅಬೌಟ್ ದಟ್. ಅವರು ಅಂಕೇಗೌಡರು ಹೇಳಿದಾಗ ಇದು N6 N9 ಅಂತಿದ್ದಾರೆ, ಅದು ಏನು ಪ್ಯಾಟರ್ನಲ್ಲಿ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಅದರಲ್ಲಿ ಅಂತ ಇದೇನು ಇಲ್ಲ,
1: ಇಳುವರಿ
0: ಇಲ್ಲ. ಅದು ಲಾಸ್ಟ್ ಇಯರ್ ಏನು ಕೊಡಲೇ ಇಲ್ಲ, ಈ ವರ್ಷ ಸ್ವಲ್ಪ ಬಂದಿದೆ.
1: ಯಾವ ಅಂತರದಲ್ಲಿ ಹಾಕಿದಿರಿ ಕಾಫಿನ?
0: ಕಾಫಿ 5 ಫೀಟ್ಗೆ ಸರ್, ಎವ್ರಿ 5 ಫೀಟ್ಗೆ ಹಾಕಿದ್ದೀವಿ. ನಮಗೆ ತೆಂಗಿನ ಮರ ಬಂದು 27 ಫೀಟ್ ಇದೆ ಡಿಸ್ಟೆನ್ಸ್. ಅದರಲ್ಲಿ ಮಧ್ಯ ಒಂದು ಲೈನು ಅಡಕೆ ಇದೆ, ಆ ಅಡಕೆಯಿಂದ ಆ ಕಡೆ 3 ಅಡಿ ಬಿಟ್ಟು ಈ ಕಡೆ 3 ಅಡಿ ಬಿಟ್ಟು ಹಾಕಿದ್ದೀವಿ.
1: 2 ಸಾಲ ಹಾಕಿದ್ದೀರಿ?
0: 2 ಸಾಲ ಹಾಕಿದ್ವಿ ಅಷ್ಟೇ, ಯಾಕಂದ್ರೆ ತೆಂಗಿನ ಮರದ ಗಡಿ ಎಲ್ಲ
1: ಬೀಳಬಹುದು ಅಂತ. ಅಂದರೆ ಅದನ್ನು ಗುಂಡಿ ಮಾಡಿ ನೆಟ್ಟಿದ್ದ ಅಥವಾ ಸುಮ್ಮನೆ ಒಂದು ನೇಗಲ್ ಸಾಲ ಹೊಡೆದ್ಬಿಟ್ಟು ನೆಟ್ರ?
0: ಇಲ್ಲ ಸರ್, ಅದನ್ನು ಒಂದು ಸ್ವಲ್ಪ ಗುಂಡಿ ಥರ ಮಾಡಿ ಮಾಡಿದ್ವಿ.
1: ಓಕೆ, ಅದಕ್ಕೆಲ್ಲ ಏನು ಪೋಷಕಾಂಶಗಳ ನಿರ್ವಹಣೆ?
0: ಅದಕ್ಕೇನಿಲ್ಲ, ಕೋಳಿ ಗೊಬ್ಬರ ಕೊಡ್ತೀವಿ ಸರ್ ಅಷ್ಟೇ ಸಾಕು. ನನ್ನ ಈ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. ಇವಾಗ ನೋಡಿ, ನಾವು ಈ ವರ್ಷ ನಾವು ಏನು ಗೊಬ್ಬರ ಕೊಡಿ, ಲಾಸ್ಟ್ ಇಯರ್ ಒಂದು ಸ್ವಲ್ಪ ಕೋಳಿ ಗೊಬ್ಬರ ಕೊಟ್ಟಿದ್ವಿ. 50 ಗ್ರಾಮ್ಸ್ ಅಷ್ಟು 54 ಕೊಟ್ಟಿದ್ದೀವಿ ಗ್ರಾನ್ಯುಲರ್ಸ್ ಅಷ್ಟೇ. ಇವಾಗ ಏನು ಅದನ್ನು ಇವಾಗ ಬಂದಿರೋ ಸೈಜ್ ಎಲ್ಲ ನೋಡಿದ್ರೆ ಮೋಸ್ಟ್ಲಿ ಪೊಟ್ಯಾಶು ಏನು ಬೇಕಾಗಿಲ್ಲ ಅನ್ಸುತ್ತೆ.
1: ಹೌದಾ?
0: ಸೊ ಏನು ಬೆಳೆಯುತ್ತೆ ಸರ್, ಏನು ತೊಂದರೆ ಇಲ್ಲ. ಸ್ಟೆಮ್ ಬೋರರ್ ಅಂತ ಹೇಳ್ತಾರೆ, ಅದನ್ನ ನಾವಿನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ.
1: ಬಂದಿಲ್ಲ ನಿಮಗೆ?
0: ಬಂದಿಲ್ಲ, ಗೊತ್ತಿಲ್ಲ, ಬಂದಿಲ್ಲ. ಅದು ಬಂದ್ರೆ ಹೇಗೆ ಗೊತ್ತಿಲ್ಲ.
1: ಬೇರೆ ರೋಗಗಳು ಕೀಟಗಳು
0: ಏನು ರೋಗ
1: ಕಾಫಿಗಾಗಲಿ?
0: ಕಾಳುಮೆಣಸಿಗೆ ಸ್ವಲ್ಪ ಇದಾದಾಗ, ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆದಾಗ ಸ್ವಲ್ಪ ಇದಾಗುತ್ತೆ.
1: ಏನಾದರೂ
0: ಬಂದಿಲ್ಲ ಸರ್, ಇಲ್ಲಿವರೆಗೂ ಬಂದಿಲ್ಲ ರೋಗ ತರ ಏನು ಬಂದಿಲ್ಲ.
1: ನಿಮ್ಮಲ್ಲಿ ಮಳೆನೇ ಕಡಿಮೆ ಅಲ್ಲ, ಹಾಗಾಗಿ ಮಳೆಯಿಂದ ಬರೋ ಸಮಸ್ಯೆಗಳು ಇರಲ್ಲ.
0: ಹೌದು, ಲಾಸ್ಟ್ ಇಯರ್ ಮಳೆನೇ ಇಲ್ಲ. ಸೊ
1: ಅಲ್ವಾ, ಹಾಗಾಗಿ ಏನು
0: ಸ್ವಲ್ಪ ಅದಕ್ಕೆ ಫಸ್ಟ್ 2-3 ಇಯರ್ಸ್ ಒಂದು ಸ್ವಲ್ಪ COC ಕೊಡಬೇಕಾಗುತ್ತೆ ಅನ್ಸುತ್ತೆ ಸರ್. ಅಟ್ಲೀಸ್ಟ್ ಅವಾಗೇನು ಮಳೆ ಬರಲಿಲ್ಲ ಅಂದರೂ ಕ್ಲೌಡ್ ಎಲ್ಲ ಇದ್ದು ಒಂದು ಸ್ವಲ್ಪ ಚಳಿ ಈ ಥರ ಇದ್ದಾಗ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದೇನೋ. ಸ್ವಲ್ಪ ಗಿಡ ಹಂಗಾಗಿತ್ತು ನಮಗೆ, ಅಡಿಕೆ ಒಳಗಡೆ ಹಾಕಿರೋದು. ಅವಾಗ

0: ತೋರಿಸಿಕೊಟ್ವಿ.
1: ಕಾಪರ್ ಆಕ್ಸಿ ಕ್ಲೋರೈಡ್, ಬೋರ್ಡೋ ದ್ರಾವಣ ತಯಾರಿಕೆ, ಅದ್ರ
0: ಅದೆಲ್ಲ
1: ಬಗ್ಗೆ ಏನು
0: ಏನಿಲ್ಲ ಅದ್ರ
1: ತಿಳ್ಕೊಂಡಿಲ್ಲ
0: ಬಗ್ಗೆ
1: ನೀವು?
0: ತಿಳ್ಕೊಂಡಿಲ್ಲ, ಜಾಸ್ತಿ ಗೊತ್ತಿಲ್ಲ. ಬೋರ್ಡೋಸಿಮ್ ಸ್ಪ್ರೇ ಮಾಡ್ತಾರೆ ಅಂದರೆ, ಬಟ್ ನಮ್ಮ ಕಡೆ ಏನು ಬೇಕಿಲ್ಲ ಅಂತ ನಾವು ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ಅದು
1: ಕಾಫಿ ಹಾಕಿದ್ರೆ, ಕಾಳುಮೆಣ್ಸು ಹಾಕಿದರೆ, ಇನ್ನೂ ಬೇಕಾದಷ್ಟು ಸಾಂಬಾರು ಬೆಳೆಗಳಿದ್ದಾವೆ. ದಾಲ್ಚಿನ್ನಿ ಇದೆ, ಮತ್ತು ಲವಂಗ ಇದೆ, ಜಾಯ್ಕಾಯಿ ಇದೆ, ಆ ಥರದ್ದು ಎಲ್ಲ ಬೆಳಿಬೇಕು ಅಂತ
0: ನಮ್ಮ
1: ಅನ್ಸಲ್ವ ತಮಗೆ?
0: ಜೈಕಾಯಿ ಎಲ್ಲ ಇವರು ಹರ್ಷ ಅವರು ಇದು ಮಾಡಿದ್ರು ಹಾಕಿ ಅಂತ, ಬಟ್ ಅಷ್ಟೊಂದು ಸರ್ ಒಂದಂತೂ ನಿಜ, ಮಲ್ಟಿ ಕ್ರಾಪ್ಗೆ ಹೋದರೆ ಮೇಂಟೆನೆನ್ಸ್ ಜಾಸ್ತಿನೇ ಹೊತ್ತು ಕಡಿಮೆ ಇಲ್ಲ.
1: ಹೌದಾ? ಯಾಕೆ ಹಂಗಂತೀರಿ?
0: ಇವಾಗ ಫಾರ್ ಎಕ್ಸಾಂಪಲ್ ಜೈಕಾಯಿ ಹಾಕ್ತೀವಿ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಅದ್ರ ಶೇಡ್ ಜಾಸ್ತಿ ಆಗುತ್ತೆ, ಮತ್ತು ಅದರ ರೆಗ್ಯುಲೇಟ್ ಮಾಡಬೇಕು ಸ್ವಲ್ಪ ಇದ್ದೆ. ಇವಾಗ ಅಡಿಕೆ ಹಾಕಿದ್ದೀವಿ, ಅಡಿಕೆ ಹಾಕಿದ್ರಿಂದ ನಮ್ಮದು ಮಿನಿ ಟ್ರ್ಯಾಕ್ಟರ್ ಇದ್ದರೂ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಕೆಲವು ಕಡೆ ಎಲ್ಲ, ಲೇಬರ್ ಇಂಟೆನ್ಸಿವ್ ಜಾಸ್ತಿ ಆಗುತ್ತೆ ಅಟ್ಲೀಸ್ಟ್ ಬಿಗಿನಿಂಗಲ್ಲಿ. ಸೊ ನಾವೇನು ಅಂದರೆ ಲೇಬರ್ ಕಡಿಮೆ ಇರೋ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ಬೆಸ್ಟು.
1: ಈಗ ಇಷ್ಟೇ ಬೆಳೆ ಹಾಕಿದ್ರಲ್ಲ, ನೀವೇನು ಟ್ರ್ಯಾಕ್ಟ್ರಲ್ಲೇನು ಉಳುಮೆ ಮಾಡೋಕ್ಕಾಗಲ್ಲ ಒಳಗಡೆ?
0: ಮಿನಿ ಟ್ರ್ಯಾಕ್ಟ್ರಿಂದ ತೆಂಗಿನ ಮರದಿಂದ ಅಡಿಕೆ ಕಾಫಿ ಆ ಇದು ಝೋನ್ ಮಾತ್ರ ಉಳುಮೆ ಮಾಡ್ತೀವಿ.
1: ಉಳಿದಿದ್ದ ಭಾಗ
0: ಇಲ್ಲ, ಅಡಿಕೆ ಇದೆ ಜೊತೆಗೆ ಇದು ಕಾಫಿ ಇದೆ.
1: ಕಳೆ
0: ಏನು
1: ಬರಲ್ವಾ?
0: ಬರುತ್ತೆ ಸರ್, ಅದು ಬ್ರಷ್ ಕಟರಲ್ಲಿ ಮಾಡ್ತಾ ಇರ್ತೀವಿ.
1: ಹೌದಾ? ಅಂದ್ರೆ ಹಾಗೆ ಕಳೆನ ಮಣ್ಣಿನ ಮೇಲೆ ಬಿಡ್ತೀರಾ ಅಥವಾ ಬಾಚಿ ಬಿಟ್ಟು ಹೊರಗಡೆ ತೆಗ್ಸಾಕ?
0: ಇಲ್ಲ ಇಲ್ಲ, ಹೊರಗಡೆ ಏನು ಹಾಕಲ್ಲ.
1: ಅಲ್ಲೇ
0: ಅಲ್ಲೇ
1: ಕಳೆ ಸಮಸ್ಯೆನೂ ಹೆಚ್ಚಿಗೆ ಏನಿಲ್ಲ?
0: ಕಳೆ ಸಮಸ್ಯೆ ಇದೆ ಸ್ವಲ್ಪ, ಬಟ್ ಇಲ್ಲಿಲ್ಲ. ಈ ಅಡಿಕೆಯಲ್ಲಿ ಇದೆ, 8x8 ಅಡಿಕೆ ಹಾಕಿದ್ದೀವಿ, ಅಲ್ಲಿ ಸ್ವಲ್ಪ ಇದೆ, ಅಲ್ಲೆಲ್ಲ ಬ್ರಷ್ ಕಟ್ರು ಮಾಡ್ತೀವಿ, ಮತ್ತು ಈ ಸರಿ ಅದಕ್ಕೆ ಅಲ್ಲಿಗೂ ಒಂದು ಸ್ವಲ್ಪ ಕಾಫಿ ಹಾಕ್ತೀವಿ ಸರ್.
1: ಬೆಳೆದ್ಬಿಟ್ಮೇಲೆ ಓದೋದು ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀರಾ ಬೆಳೆ ಬಗ್ಗೆ, ಅಥವಾ ಈಗಲೂ ಅಧ್ಯಯನ ಮಾಡ್ತಾ ಇದ್ದೀರಾ ಎಕ್ಸ್ಪರಿಮೆಂಟ್ ಮಾಡೋಕ್ಕೋಸ್ಕರ?
0: ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಅಂದರೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಇವಾಗ ಏನು ಅಂದರೆ ಬೇಸಿಕಲಿ ನಮ್ಮದೆಲ್ಲ ವಾಟರ್ ಮ್ಯಾನೇಜ್ಮೆಂಟು, ಶೇಡ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಈ ಎಕ್ಸ್ಪೆಷಲಿ ಇದರಲ್ಲಿ.
1: ಓಕೆ,
0: ಅದು ಸ್ವಲ್ಪ ಗೊತ್ತಾಗಿದೆ.
1: ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀರಿ
0: ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಪೆಪ್ಪರ್ಗೆಲ್ಲ ನಮ್ಮಲ್ಲಿ ಡ್ರಿಪ್ ಇರುತ್ತೆ, ಬಟ್ ಅಲ್ಲಿ ಕೆಲವು ಒಂದ್ಸರಿ ಏನಾದ್ರು ಡ್ಯಾಮೇಜ್ ಆದರೆ ನೀರು ಬೀಳಲ್ಲ, ಕೆಲವು ಸರಿ ಇದಾದರೆ ಓವರ್ ಫ್ಲೋ ಆದರೆ ಅಲ್ಲಿ ನೀರು ನಿಂತ್ಕೊಂಡ್ರೆ ಇದು ಗಿಡ ಸಾಗುತ್ತೆ. ಅದಕ್ಕೆ ಒಂದು ಸರ್ ಮೈಕ್ರೋ ಜೆಟ್ ಇದೆ, ಜೆ ಜೆಟ್ ಅಂತ, ಅದನ್ನು ಹಾಕ್ಕೊಂಡಿದ್ವಿ ಪೆಪ್ಪರ್ ಇರೋ ಕಡೆ ಎಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಷ್ಟ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು.
1: ನಾಲ್ಕು ಕಡೆ ಹಾಕಿದ್ದೀರಾ ಅಥವಾ ಒಂದು ಕಡೆ ಮಾತ್ರ ಹಾಕಿದ್ದೀರಾ?
0: ಇಲ್ಲ ಸರ್, ಎರಡು ಕಡೆ ಹಾಕಿದ್ವಿ, ಕಂಪ್ಲೀಟ್ ಅದು ಇದಾಗಬೇಕು,
1: ಪೂರ್ತಿ ಕವರ್ ಆಗುತ್ತೆ.
0: ಕವರ್ ಆದಾಗ ಹತ್ರ
1: ಎಷ್ಟೊತ್ತು ನೀರು ಕೊಡ್ತೀರಿ?
0: ಅದು ತೆಂಗೋದಕ್ಕೆ ಈ ಥರ ಎಲ್ಲ ನಾವು ಟೈಮ್ ಬೇಸ್ಡ್ ಏನಿಲ್ಲ ಸರ್. ಅದು ಏನಂದರೆ ಅದು ಜೆಟ್ ಇದೆಯಲ್ಲ, ಅದೊಂದು ಸ್ವಲ್ಪ ಜಾಸ್ತಿ ಕೊಟ್ಟರು ಅದು ಏನು ಒಂದೇ ಸರಿ ಡ್ರಾಪ್ಸ್ ಥರ ಹೋಗಲ್ಲ, ಮಿಸ್ಟ್ ಥರ ಇರುತ್ತಲ್ಲ. ಸೊ ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಆದರೂ ಏನೂ ತೊಂದರೆ ಇಲ್ಲ. ನಾವೇನು ಮಾಡಿದ್ದೀವಿ, ತೆಂಗು ಮತ್ತು ಪೆಪ್ಪರ್ಗೆ ಏನು ಮಾಡಿದ್ದೀವಿ ಅಂದರೆ, ಇದು ಪೆಪ್ಪರ್ಗೆ ಎಷ್ಟು ಬೇಕೋ ಆ ಥರ ಪ್ಲ್ಯಾನ್ ಮಾಡಿ, ತೆಂಗಿಗೆ ಅದರ ಎರಡೆರಡು ಸರಿ ಅಲ್ಲೇ ಒಂಥರ ಬೇರೆ ಮೈಕ್ರೋ ಟ್ಯೂಬ್ಸ್ ಎಲ್ಲ ಹಾಕಿ ಅಲ್ಲಿಗೆ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಟೈಮ್ ಅಷ್ಟೇ ಇರುತ್ತೆ, 7 hours ಅಂತಂದರೆ 7 hours ಅಥವಾ 4 hours ಈ ರೀತಿ ಶಿಫ್ಟ್ ಮಾಡ್ಕೋತೀವಿ.
1: ನೀರಿಗೇನು ಸಮಸ್ಯೆ ಇಲ್ಲ?
0: ನೀರಿಗೆ ಇವಾಗ ಅಷ್ಟೊಂದು ಸಮಸ್ಯೆ ಇಲ್ಲ ಸರ್, ಎರಡು ಕಡೆ ಜಮೀನಲ್ಲಿ, ಇನ್ನೊಂದು ಜಮೀನಲ್ಲಿ ಸ್ವಲ್ಪ ಇದೆ, ಬಟ್ ಕ್ವೈಟ್ ಮ್ಯಾನೇಜಬಲ್. ಬಟ್ ಇದಕ್ಕೆ ನಿಮಗೆ ಪೆಪ್ಪರ್ಗೆ ಮತ್ತು ಕಾಫಿಗೆ ನೀರು ಜಾಸ್ತಿ ಬೇಕಿಲ್ಲ.
1: ಹೌದಾ? ಇರೋ ನೀರಲ್ಲಿ ಮ್ಯಾನೇಜ್ ಮಾಡ್ಬೋದು.
0: ಮಾಡ್ಬೋದು, ಅದಕ್ಕೆ ತುಂಬ ಕಡಿಮೆನೆ.
1: ಓಕೆ, ಈಗ ನಿಮ್ಮ ಭಾಗದಲ್ಲಿ ಅಂದರೆ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯ ಭಾಗಗಳಲ್ಲಿ ಸಾಂಬಾರು ಬೆಳೆಗಳನ್ನು ಬೆಳಿಬಹುದು ಅಂತ ಅನಿಸುತ್ತೆ ನಿಮಗೆ, ತೆಂಗಿನ ಬೆಳೆನಲ್ಲಿ ಅಂತರ್ ಬೆಳೆಯಾಗಿ?
0: ಖಂಡಿತ ಬೆಳಿಬೋದು ಸರ್.
1: ಓಕೆ,
0: ಇನ್ನೂ ಬಟ್ ನೀವೇನು ಅಂದರೆ ತೆಂಗೆಲ್ಲ ಎಷ್ಟು ಅಡಿಗೆ ಹಾಕೋತೀರೋ ಅದು ಇಂಪಾರ್ಟೆಂಟು. ಮೊದಲು ನೀವೇ ಪ್ಲ್ಯಾನ್ ಮಾಡಿದ್ರೆ, ಇವಾಗ ಸುಮಾರು ಪ್ಲ್ಯಾನಿಂಗ್ ಪ್ಯಾಟರ್ನ್ಗಳಿದೆ, ಅದನ್ನು ಮಾಡ್ಬೋದು. ಎಕ್ಸಿಸ್ಟಿಂಗ್ ಫಾರ್ಮಲ್ ಆದರೆ ಅಲ್ಲಿ ನೋಡಿ ಸ್ವಲ್ಪ
1: ಹೊಸದಾಗಿ ಹಾಕೋದಾದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಎಷ್ಟು ಅಡಿ ಎತ್ತರಕ್ಕೆ ಹಾಕಬೇಕು ತೆಂಗಿನ?
0: ತೆಂಗ್ 30 feet ಆಲ್ವೇಸ್ ರೆಕಮೆಂಡೆಡ್, ನಾವೆಲ್ಲ 27 ಹಾಕ್ತೀವಿ. ಅವಾಗ 2 line ಅಥವಾ 3 line ಹೋಗ್ಬೋದು, ಈ ಗರಿಬ್ ಬೀಳೋ ಸಮಸ್ಯೆಗಳು ಇರಲ್ಲ. ಆಮೇಲೆ ಇದಕ್ಕೆಲ್ಲ ಸ್ವಲ್ಪ ಪೆಪ್ಪರ್ಗೆ ಎಕ್ಸ್ಪೆಷಲಿ ಬಿಸಿಲು ಸ್ವಲ್ಪ ಬೀಳುತ್ತೆ ಅವಾಗ. ಇಲ್ಲ, ನನಗೆ ತುಂಬ ಜಾಸ್ತಿ ಆಗೋಗುತ್ತೆ ಅಂದರೆ ಒಂದು ಸೈಡ್ 20 ಹಾಕ್ಕೊಂಡು ಇನ್ನೊಂದು ಸೈಡ್ 40, ಅದು ಒಳ್ಳೆ ಪ್ಯಾಟರ್ನೇ. ಒಂದು ಲೈನಿಂದ ಇನ್ನೊಂದು ಲೈನ್ಗೆ 20 feet ಇಟ್ಕೊಂಡು ನೆಕ್ಸ್ಟ್ ಲೈನ್ಗೆ ಆಲ್ಟರ್ನೇಟಿವ್ 20-40 ತೊಗೊಂಡು ಹೋದ್ರೆ ಆ 40 feet ನೀವು ಏನು ಬೇಕಾದರೂ ಮಾಡ್ಬೋದು. ಆಲ್ಮೋಸ್ಟ್ ಅಷ್ಟೇ ಗಿಡಗಳು ಬರ್ಬೋದು. ಬೇರೆ ಬೇರೆ ಪ್ಲ್ಯಾನ್ ಮಾಡ್ಬೇಕು ಸರ್. ಇದೇನು ಅಂದರೆ ಟ್ರೆಡಿಷನಲ್ ಆಗಿ ನಮ್ಮ ಎಕ್ಸ್ಪೆಷಲಿ ನಮ್ಮ ಕಡೆ ನೋಡಿದ್ರೆ ಇಲ್ಲ, ಇದು 27 feet ಆರ್ 30-33, ಇವು ಮೂರೇ ಪ್ಯಾಟರ್ನ್. ಬಟ್ ಬೇರೆ ಬೇರೆ ಮಾಡಿಕೊಂಡು
1: ನೀವು ಗಾಳ್ಮೆಂಟ್ಸ್ ಬೆಳೆದ್ರೆ, ಕಾಫಿ ಎಲ್ಲ ಬೆಳೆದಾದ್ಮೇಲೆ ತೆಂಗಲ್ಲಿ ಏನಾದರೂ ಇಳುವರಿ ಚೆನ್ನಾಗಾಗಿದೆ ಅಂತ ಅನ್ಸುತ್ತಾ ಅಥವಾ?
0: ಏನಿಲ್ಲ ಸರ್, ಅದೇನು ಇಂಪ್ಯಾಕ್ಟ್ ಆಗುತ್ತೆ ಕಾಣ್ತಾ ಇಲ್ಲ.
1: ಅಷ್ಟೇ ಇದೆಯಾ?
0: ಅಷ್ಟೇ ಇದೆ.
1: ನೀವು ಇದಕ್ಕೂ ಗೊಬ್ಬರ ಕೊಡ್ತೀರಿ ಚೆನ್ನಾಗಿ?
0: ಬಟ್ ನಾವು ಗೊಬ್ಬರ ಕೊಡೋದು ಜಾಸ್ತಿ ಆಗಿದೆ ಅಲ್ಲ ಇವಾಗ, ಯಾಕೆಂದ್ರೆ ಕಾಫಿಗೆ
1: ಇಳುವರಿ ಸ್ವಲ್ಪ ಜಾಸ್ತಿ ಆಗಿರ್ಬೇಕಲ್ಲ ತೆಂಗಲ್ಲಿ. ಇಲ್ವಾ ಆ ಥರ ಏನಾಗಿಲ್ಲ?
0: ಆ ರೀತಿ ಏನು ನೋಟಿಸ್ ಮಾಡಿಲ್ಲ.
1: ಹೌದಾ? ಮಾಮೂಲಿ ಅಷ್ಟೇ ಬರ್ತಾ ಇದೆ. ನೀವೇನು ಎಳ್ನೀರ್ನೋರ, ಕಾಯಿನೋರ, ಕೊಬ್ಬರಿನೋರ?
0: ಎಳ್ನೀರು ಯಾವಾಗಲಾರು ಒಂದೊಂದು ಸರಿ ಕೊಡ್ತೀವಿ, ಅದು ಒಂದೆರಡು ಸರಿ ಕೊಟ್ಟಿದ್ದೀವಿ. ಇವಾಗೆಲ್ಲ ತೆಂಗಿನಕಾಯಿನೇ ಸರ್, ಕೊಬ್ಬರಿ ಎಲ್ಲ ಮಾಡಲ್ಲ ನಾವು.
1: ಹೌದಾ? ಓಕೆ,
0: ಅದೆಲ್ಲ ಟ್ರೈ ಮಾಡಿಲ್ಲ. ಪೂರ್ವಜರೆಲ್ಲ ಹೇಳೋದು ಏನಂದರೆ ಈ ಕಡೆ ಎಲ್ಲ ಚೆನ್ನಾಗಿ ಬರಲ್ಲ ಕೊಬ್ಬರಿ ಅಂತ ಹೇಳ್ತಾರೆ, ಬಟ್ ನನ್ನ ಫ್ರೆಂಡ್ ಒಬ್ಬ ಮಾಡ್ತಾ ಇದ್ದಾನೆ ಎಪ್ಸೂರಲ್ಲಿ, ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಇವಾಗ.
1: ಈಗ ನಿಮ್ಮ ಸಾಫ್ಟ್ವೇರ್ ಉದ್ಯಮದ

0: ಜೊತೆಗೆ ವ್ಯವಸಾಯದ ಕೆಲಸನೂ ಮಾಡ್ತಾ ಇದ್ದೀರಿ, ಹೌದಾ? ಓಕೆ. ಇನ್ನೂ ಉತ್ಪನ್ನಗಳು ತುಂಬ ಜಾಸ್ತಿ ಬರದಲ್ಲೇ ಇರೋದ್ರಿಂದ ಮಾರಾಟದ ಸಮಸ್ಯೆ ಇಲ್ಲ ಸದ್ಯಕ್ಕೆ.
1: ಮಾರಾಟಕ್ಕೆ ಏನಿಲ್ಲ ಸರ್, ಇವಾಗ ಕುಶಾಲನಗರ್ ಕಳಿಸಿದ್ವಿ, ತಗೊಂಡು ಹೋದ್ರು, ಏನ್ ತೊಂದರೆ ಇಲ್ಲ. ನಮ್ದು ಇನ್ನೊಬ್ರು ಹಿತೇಶ್ ಅಂತ, ಅವ್ರೇನೋ ನಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರು, ಅವ್ರ ಜೊತೆನೆ ಕಳಿಸ್ಕೊಟ್ಟಿದ್ವಿ, ಅವ್ರು ತಗೊಂಡು ಪೇ ಮಾಡಿದ್ರು, ಏನು ತೊಂದರೆ ಇಲ್ಲ.
0: ಹೌದಾ, ಮಾರಾಟಕ್ಕೆ ಏನು ಸಮಸ್ಯೆ ಇಲ್ಲ ಅಂತೀರಿ? ಅಲ್ಲ, ಜಾಸ್ತಿ ಬಂದಾಗ?
1: ಜಾಸ್ತಿ ಬಂದಾಗ ಏನು, ಕುಶಾಲನಗರದಲ್ಲಿ ಇದೆಯಂತೆ, ನಾನು ವಿಸಿಟ್ ಮಾಡಿಲ್ಲ ಅಲ್ಲಿ.
0: ಅಲ್ಲ, ನೀವು ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ನೇರವಾಗಿ ಗ್ರಾಹಕರಿಗೆ ಮಾರೋದು, ನಿಮ್ಮ ಕಾಫಿ ಬೀಜನ ಪುಡಿ ಮಾಡಿ ಮಾರೋದು, ಆ ಥರದ್ದು ಏನಾದರೂ ಆಲೋಚನೆ ಇಟ್ಕೊಂಡಿದ್ದೀರಾ?
1: ಇವಾಗ ಏನಿಲ್ಲ ಸರ್.
0: ಮುಂದಕ್ಕೆ
1: ಮುಂದೆ ನೋಡೋಣ, ವಾಲ್ಯೂಮ್ ಇಲ್ಲದೆ ಇದ್ರೆ ಏನು ಬಿಸ್ನೆಸ್ ವರ್ಕೌಟ್ ಆಗಲ್ಲ. ಸೊ
0: ಅಲ್ಲ, ಅದು ಕರೆಕ್ಟ್ ಅಪ್ಪ, ಪ್ಲಾನ್ ಮಾಡ್ಬೇಕಲ್ಲ ನೀವು. ಮುಂದೆ ನಿಮ್ದು ವಾಲ್ಯೂಮ್ ಜಾಸ್ತಿ ಆದಾಗ, ಈಗ
1: ಆ ವಾಲ್ಯೂಮು ಸಫಿಷಿಯಂಟ್ ಅಲ್ಲ ಸರ್, ನಾವೇನೋ ಒಂದು ಸ್ವಲ್ಪ ಮಾಡೋದ್ರಲ್ಲಿ ಅದರಲ್ಲಿ ಸಫಿಷಿಯಂಟ್.
0: ಹೌದಾ, ಹಾಗಾಗಿ ಏನಿದೆ,
1: ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ತರಾನೇ ಇನ್ನು ನೋಡ್ಬೇಕದು.
0: ಆಯ್ತ್ರಪ್ಪ, ಈಗ ಮುಂದಿನ ಕನಸುಗಳು, ಆಲೋಚನೆಗಳು ಏನು ನಿಮ್ಮ? ಮುಂದೆ ಇನ್ನು ಏನಾದರೂ ವೈವಿಧ್ಯತೆಯನ್ನು ಸಾಂಬಾರು ಬೆಳೆ ದೃಷ್ಟಿಯಲ್ಲಿ ಏನಾದರೂ ನಿರೀಕ್ಷೆ ಮಾಡ್ಬೋದಾ ನಿಮ್ಮ ಜಮೀನಿಂದ?
1: ಇವಾಗ ಅಂಥ ಪ್ಲ್ಯಾನ್ ಇಲ್ಲ ಸರ್, ಪ್ರಾಪರ್ ಆಗಿ ಒನ್ ಅಟ್ ಎ ಟೈಮ್ ಅಂತ ನಮ್ದೆಲ್ಲ. ಸೊ ಇವಾಗ ಬೇರೆ ಬೇರೆ ವೆರೈಟಿ ಇದೆ, ಅದನ್ನು ಟ್ರೈ ಮಾಡಿ ಸ್ವಲ್ಪ ಡಿಸೀಸ್ ರೆಸಿಸ್ಟೆಂಟ್ ಆ ವೆರೈಟಿ ಹಾಕಿ. ಇದೇನು ಅಂದರೆ ಫಸ್ಟ್ 2 ಇಯರ್ಸ್ 3 ಇಯರ್ಸ್ ಏನು ಚಾಲೆಂಜ್ ಇಲ್ಲ, ಅದು ಲಾಂಗ್ ಟರ್ಮಲ್ಲಿ ಹೇಗೆ ಇಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಚಾಲೆಂಜ್ ಇದ್ದೇ ಇರುತ್ತೆ. ಅದನ್ನ ಆದಷ್ಟು ಒಂದು 20 ಇಯರ್ಸ್ ಆದರೂ ಬರಂಗೆ ನೋಡ್ಕೋಬೇಕು, ಅದು ಇವಾಗ ಇಮಿಡಿಯೇಟ್ ಗೋಲ್ ನಮಗೆ.
0: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದೇ ಆದರೆ ಸಂತೋಷ್ ನಾಗವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ?
1: ಶೋರ್ ಸರ್, 9886785496.
0: ಇನ್ನೊಮ್ಮೆ ಹೇಳ್ತೀರಾ?
1: 9886785496.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ.
1: ಓಕೆ ಸರ್, 9886785496.
0: ಒಳ್ಳೆಯದು ಸಂತೋಷ್ ನಾಗವ್ರೆ, ಇದುವರೆಗೂ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಂಬಾರು ಬೆಳೆಗಳು ಮತ್ತು ಕಾಫಿ ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ, ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ.
2: ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಂಬಾರ ಪದಾರ್ಥಗಳ ಬೇಸಾಯ ಕುರಿತು ಚಾಮರಾಜನಗರ ತಾಲೂಕು ನಂಜೇದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮುಂದಿನ ಗುರುವಾರ 9ನೇ ತಾರೀಕು ಇದೇ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಕುರಿತು ಸಂವಾದವಿದೆ. ಭಾಗವಹಿಸ್ತಾ ಇದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾ ಎಚ್ಪಿ ರಶ್ಮಿ ಹಾಗೂ ಡಾ ಕೆ ಚಂದನ್ ಅವರು.
3: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ.

0: ನೆರವು ಜಿಎನ್ ಮಂಜುನಾಥ್.
1: ನಿರ್ಮಾಣ ಎನ್ ಕೇಶವಮೂರ್ತಿ.
0: ಹಣ್ಣು ಹೊನ್ನು.
2: ಈಗ ಕೇಳೋಣ ಒಂದು ಕೃಷಿ ಹಾಡು.

ರೈತ ಗೀತೆ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ HB ಶೋಭಾ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ. ನಂತರ ನಮ್ಮ ನಿಲಯದಿಂದ 7:20 ಸಂಶೋಧನಾ ಸಾರ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ

0: ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು, ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು, ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟಿನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ದಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ದಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಂದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ದಿಯನ್ನು ವೇಗಗೊಳಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ್ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ದಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05.
3: ಆಕಾಶವಾಣಿ ಮೈಸೂರು FM 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ನೀವೀಗ ಆಲಿಸುತ್ತಿರುವ ಗೀತೆ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ವಸಂತ ಗೀತ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಸ್ವರಕಲ್ಪನೆ ಎಂ ರಂಗರಾವ್.

0: ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸಬಹುದು.
1: ತಿಳಿದವರು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗೆಯೇ ವಿದ್ಯಾರ್ಥಿಗಳು 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿಗೆ ಹೋಗಿ ಅನುಭವವನ್ನು ಕಲಿಯಬೇಕು. ಸಾಮರ್ಥ್ಯ ಮತ್ತು ನೈಪುಣ್ಯಗಳ ಬೆಳವಣಿಗೆಗೆ ಪ್ರಾಯೋಗಿಕ ಜ್ಞಾನ ಅಗತ್ಯ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಹಂಸಲೇಖ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಸ್ಪರ್ಶ ಚಿತ್ರದ ಗೀತೆ. ಹಾಡಿದ್ದಾರೆ ಪಂಕಜ್ ಉದಾಸ್, ಕವಿತಾ ಕೃಷ್ಣಮೂರ್ತಿ, ಅರ್ಚನಾ ಹಾಗೂ ಸಂಗಡಿಗರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅದೇ ಕಣ್ಣು ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಜಿಕೆ ವೆಂಕಟೇಶ್ ಅವರ ಸಂಗೀತ.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೆ.

0: ಇವೆ. ಈಗ ಸಮಯ 8 ಗಂಟೆ.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದು ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.
1: ಆಕಾಶವಾಣಿ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ಕಾಲೇಜು ವಿದ್ಯಾರ್ಥಿಗಳ ಸೃಜನಶೀಲ ಪ್ರತಿಭೆಗೆ ವೇದಿಕೆಯಾಗಿರುವ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ನಾನು ಎಂಎಸ್ಸಿ ಎರಡನೇ ಸೆಮ್ ಮನೋವಿಜ್ಞಾನ ವಿದ್ಯಾರ್ಥಿನಿ. ಸಂತ ಫಿಲೋಮಿನಾ ಸಂಸ್ಥೆ ವತಿಯಿಂದ ನಾವು ಯುವವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿದ್ದೇವೆ. ಉದ್ಯೋಗವಿಲ್ಲದ ಪದವೀಧರರ ಸಮಸ್ಯೆ ಇದು ಸಮಾಜದಲ್ಲಿ ಎಲ್ಲರ ಗಮನ ಸೆಳೆಯುವ ಪ್ರಚಲಿತ ವಿಚಾರ. ಈ ವಿಷಯದ ಬಗ್ಗೆ ತಮ್ಮ ವಿಶ್ಲೇಷಣೆ ಮತ್ತು ಅಭಿಪ್ರಾಯವನ್ನು ಹಂಚಲು ನಮ್ಮೊಂದಿಗಿದ್ದಾರೆ ಸುಮುಖ್ ಎಸ್ ಮತ್ತು ಮಲ್ಲಿಕಾರ್ಜುನ್ ಆರ್, ಅಪರಾಧ ಮತ್ತು ನ್ಯಾಯಶಾಸ್ತ್ರ ವಿಭಾಗ ಬಿಎಸ್ಸಿ ಎರಡನೇ ಸೆಮ್ ವಿದ್ಯಾರ್ಥಿಗಳು. ಇವರೊಂದಿಗೆ ಶಿಕ್ಷಕರಾದಂತಹ ಡಾಕ್ಟರ್ ಯಮುನಾ ಮ್ಯಾಮ್ ಮತ್ತು ಹೇಮಶ್ರೀ ಮ್ಯಾಮ್. ಬನ್ನಿ, ಅವರ ಚರ್ಚೆಯನ್ನು ಕೇಳೋಣ.
2: ಮಲಿಕ್, ಜೀವನ ಯಾವ ದಿಕ್ಕಿಗೆ ಹೋಗ್ತಿದೆಯೋ ಗೊತ್ತಾಗ್ತಿಲ್ಲ. ಡಿಗ್ರಿ ಮುಗಿಸಿ ಒಂದು ವರ್ಷ ಆಯಿತು, ಆದರೆ ಕೆಲಸನೇ ಸಿಗ್ತಿಲ್ವಲ್ಲೋ.
3: ನಂದು ಅದೇ ಪರಿಸ್ಥಿತಿ ಕಣೋ. ಊರಲ್ಲಿ ಎಲ್ಲರೂ ಕೇಳ್ತಾರೆ, ಡಿಗ್ರಿ ಮುಗಿಸಿ ಒಂದು ವರ್ಷ ಆದರೂ ಕೆಲಸ ಇಲ್ಲ, ಓದೇನು ಪ್ರಯೋಜನ ಅಂತ. ಉತ್ತರ ಕೊಡೋಕ್ಕೆ ಮಾತೇ ಸಿಗುತ್ತಿಲ್ಲ.
2: ಏನು ಮಾಡೋದು, ಎಲ್ಲವೂ ಇದೆ, ಆದರೆ ಮನಸ್ಸಿಗಂತೂ ನೆಮ್ಮದಿನೇ ಇಲ್ಲ. ನಗರದಲ್ಲಿ ಅವಕಾಶಗಳು ಜಾಸ್ತಿ ಅಂತಾರೆ, ನಿಜವಾಗಿ ನೋಡಿದ್ರೆ ಈ ನಮ್ಮ ನಗರದಲ್ಲಿ ಸ್ಪರ್ಧೆನೇ ಜಾಸ್ತಿ.
3: ಇರು, ಒಂದು ಪ್ರಶ್ನೆ ಸುಮುಖ್. ಎಲ್ಲರಿಗೂ ಕೆಲಸ, ದುಡ್ಡು, ಒಂದು ದೊಡ್ಡ ಗುರಿ, ಹೆಗಲ ಮೇಲೆ ಜವಾಬ್ದಾರಿ ಇದ್ದೇ ಇರುತ್ತದೆ. ನಮ್ಮ ಊರಿನಲ್ಲಿ ಕಂಪನಿಗಳೇ ಇಲ್ಲ, ಕೃಷಿ ಕೆಲಸ ಇದೆ, ಆದರೆ ಮಳೆ ಬೆಳೆ ಇಲ್ಲ ಅಂದರೆ ಆದಾಯವೂ ಇಲ್ಲ. ಅದಕ್ಕಾಗಿ ಓದಿದ್ದೆ, ಆದರೆ ಕೆಲಸನೇ ಸಿಗ್ತಾ ಇಲ್ಲ. ಅಷ್ಟಲ್ಲದೆ ನಮ್ಮ ಆತ್ಮವಿಶ್ವಾಸಕ್ಕೂ ಹೊಡೆತ.
2: ಅದೇ ಹಿರಿಯರು ಹೇಳ್ತಾರಲ್ಲ ಒಂದು ಗಾದೆ ಇದೆಯಲ್ಲ, ಕನಸು ಚಿಕ್ಕದಿರಲಿ ಗುರಿ ದೊಡ್ಡದಿರಲಿ ಅಂತ. ಪದವಿ ಇದೆ, ಆದರೆ ಅವಕಾಶನೇ ಸಿಗ್ತಿಲ್ಲ. ಇದಕ್ಕೆ ಕಾರಣಗಳೇನಾಗಿರ್ಬೋದು?
3: ಇರು ಇರು, ನಾವಿಬ್ಬರೇ ಮಾತಾಡೋಕ್ಕಿಂತ ನಮ್ಮ ಹಳ್ಳಿ ಶಿಕ್ಷಕರನ್ನು ಒಂದು ಮಾತು ಕೇಳೋಣ. ಅವರೇ ಈ ವಿಷಯದ ಬಗ್ಗೆ ಸರಿಯಾದ ದಾರಿ ತೋರಿಸಬಹುದು.
2: ನಿಜ ಕಣ, ನೀನು ಹೇಳ್ತಿರೋದಲ್ಲೂ ಒಂದು ಮಾತಿದೆ. ಅಗೋ ನೋಡಲಿ, ಅವರೇ ಬರ್ತಿದ್ದಾರೆ, ಅವರನ್ನೇ ವಿಚಾರಿಸೋಣ.
3: ಹಾಂ ಕೇಳೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
4: ಓ ನೀವಾ? ಸುಮುಖ್ ಮಲಿಕ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಒಂದು ವರ್ಷ ಆಯ್ತಾ ಇಲ್ಲ ನಿಮ್ಮ ನೋಡಿ, ತುಂಬ ಖುಷಿ ಆಯಿತು ನಿಮ್ಮ ನೋಡಿ. ಈಗ ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ?
2: ಸದ್ಯಕ್ಕೇನೋ ಊರಲ್ಲೇ ಇದ್ದೀವಿ. ಪ್ರತಿಭೆ ಇದೆ, ಪದವಿ ಇದೆ, ಆದರೆ ಕೆಲಸ ಮಾತ್ರ ಸಿಗ್ತಿಲ್ಲ ಮೇಡಮ್. ಇಷ್ಟು ಓದಿದ್ರೂ ಕೆಲಸ ಸಿಗದೇ ಇರೋದು ತುಂಬ ಬೇಸರ ಮೇಡಮ್ ನಮಗೆ.
4: ನೋಡಿ, ಇದು ಕೇವಲ ನಿಮ್ಮಿಬ್ಬರ ಕತೆ ಅಲ್ಲ, ಇಂದಿನ ಅನೇಕ ಯುವ ಜನರ ನಿಜ ಜೀವನದ ಕತೆ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ನಿರುದ್ಯೋಗವು ಸಮಾಜದ ದೊಡ್ಡ ಸವಾಲಾಗಿದೆ.
2: ಹೌದು ಮೇಡಮ್, ಎಲ್ಲೋ ಓದಿದ್ದೇನೆ, ಆದರೆ ಈಗ ನೆನಪಿಗೆ ಬರ್ತಿದೆ. ಓಲ್ಡೋ ಮೇಡೋ ಅನ್ನೋ ಅಂತರ್ಜಾಲದಲ್ಲಿ ನಮ್ಮ ದೇಶದಲ್ಲಿ 2024 ಜನಗಣತಿ ಪ್ರಕಾರ 141 crore ಜನಸಂಖ್ಯೆ ಹೊಂದಿರಬಹುದು ಎಂದು ತಿಳಿದು ಬಂದಿದೆ.
4: ಹೌದು ಸುಮಕ್, 2024 80%ಕ್ಕಿಂತ ಹೆಚ್ಚು ಜನರು ಶಿಕ್ಷಣಕ್ಕೆ ಮಹತ್ವ ಕೊಡುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಯುವಕರು ಪದವಿ ಪಡೆದು ಹೊರಹೊಮ್ಮುತ್ತಿದ್ದಾರೆ. ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ಉದ್ಯೋಗದ ಹುಡುಕುವು, ಯುವಕರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ, ನಿರುದ್ಯೋಗದ ಸಮಸ್ಯೆಯನ್ನು ಇನ್ನೂ ಗಂಭೀರಗೊಳಿಸುತ್ತದೆ.
3: ಹಾಗಾದರೆ ಮೇಡಮ್, ನಿರುದ್ಯೋಗ ಸಮಸ್ಯೆಯಿಂದ ಸಮಾಜದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತದೆ?
4: ಮಲ್ಲಿಕ್, ನಿರುದ್ಯೋಗದ ಸಮಸ್ಯೆಯಿಂದ ಹಲವಾರು ಗಂಭೀರ ಪರಿಣಾಮಗಳು ಎದುರಾಗುತ್ತವೆ. ಅವುಗಳಲ್ಲಿ ಹೇಳಬೇಕೆಂದರೆ, ಮೊದಲನೆಯದು ಜನಸಂಖ್ಯೆ ಹೆಚ್ಚಳ, ಉದ್ಯಮಿಗಳ ಕೊರತೆ, ಮಾನಸಿಕ ಒತ್ತಡ, AI, ಆರ್ಥಿಕ ಕುಸಿತ, ಕೌಶಲ್ಯದ ಕೊರತೆ ಮತ್ತು ಅನುಭವದ ಕೊರತೆ, ಹೀಗೆ ಹಲವಾರು ಸಮಸ್ಯೆಗಳು ಇದಕ್ಕೆ ಕಾರಣವಾಗಿದೆ ಮಲಿಕ್.
2: ಹಾಗಾದರೆ ಮೇಡಮ್, ಜನಸಂಖ್ಯೆಯೇ ಕಾರಣವೇ ಅನ್ನೋಕ್ಕಿಂತ ಉದ್ಯೋಗ ಸೃಷ್ಟಿಯ ಕೊರತೆಯೇ ನಿಜವಾದ ಕಾರಣವೇ?
4: ಸುಮುಕ್, ಆ ಥರ ಅಲ್ಲ. ಜನಸಂಖ್ಯೆ ಹೆಚ್ಚಾದಾಗ ಉದ್ಯೋಗದ ಮೇಲೆ ಒತ್ತಡ ಹೆಚ್ಚಾಗುವುದು ಸತ್ಯ. ಆದರೆ ನೀವೇ ಯೋಚಿಸಿ ನೋಡಿ, ಜನಸಂಖ್ಯೆ ಒಂದು ಸಂಪತ್ತು ಆಗಿರಬಹುದು, ಆದರೆ ಕೌಶಲ್ಯ ಮತ್ತು ಅವಕಾಶಗಳಿಲ್ಲದಿದ್ದರೆ

0: ಜನಸಂಖ್ಯೆ ಸಮಸ್ಯೆಯೇ ನಿರುದ್ಯೋಗಕ್ಕೆ ಕಾರಣವಾಗಬಹುದು.
1: ಹಾಗಾದರೆ ಮೇಡಮ್, ವಿದ್ಯಾರ್ಥಿಗಳಿಗೆ ಕೌಶಲ್ಯದ ಕೊರತೆ ಏಕೆ ಉಂಟಾಗುತ್ತದೆ?
2: ನೋಡು ಮಲ್ಲಿಕ್, ತಪ್ಪು ನಮ್ಮಲ್ಲಿ ಇದೆ. ಕೆಲಸ ಮತ್ತು ಕೌಶಲ್ಯಗಳ ನಡುವೆ ಅಂತರವಿದೆ. ಪದವಿ ಒಂದೇ ಸಾಲದು, ಜೊತೆಗೆ ಕೌಶಲ್ಯವೂ ಸಹ ಬೇಕು. ಕೌಶಲ್ಯಾಭಿವೃದ್ಧಿ ಇಂದಿನ ಕಾಲದಲ್ಲಿ ಅತ್ಯಂತ ಮುಖ್ಯ. ಕೇವಲ ಪಾಠ ಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ. ಅದೇ ತಿಳಿದವರು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗೆಯೇ ವಿದ್ಯಾರ್ಥಿಗಳು ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿಗೆ ಹೋಗಿ ಅನುಭವವನ್ನು ಕಲಿಯಬೇಕು. ಸಾಮರ್ಥ್ಯ ಮತ್ತು ನೈಪುಣ್ಯಗಳ ಬೆಳವಣಿಗೆಗೆ ಪ್ರಾಯೋಗಿಕ ಜ್ಞಾನ ಅಗತ್ಯ.
3: ಹಾಗಾದ್ರೆ ಮೇಡಮ್, ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಹೇಗೆ ಬೆಳೆಸಿಕೊಳ್ಳಬೇಕು?
2: ನೋಡು ಸುಮುಖ್, ಸಣ್ಣ ಪ್ರಮಾಣದ ಉದ್ಯಮಗಳ ಬಗ್ಗೆ ತಿಳಿದುಕೊಳ್ಳುವುದು, ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಅರಿಯುವುದು ಕೂಡ ಕೌಶಲ್ಯ ಅಭಿವೃದ್ಧಿಯ ಭಾಗವೇ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳಿಗಿಂತ ಹೊರಗಿನ ಜ್ಞಾನ ಹಾಗೂ ಪ್ರಾಯೋಗಿಕ ಅನುಭವ ಹೆಚ್ಚು ಮಹತ್ವ ಪಡೆದುಕೊಂಡಿವೆ. ಇದರರ್ಥ ಅಂಕಗಳಿಗೆ ಮೌಲ್ಯ ಇಲ್ಲ ಎಂದಲ್ಲ. ಅಂಕಗಳು ವಿದ್ಯಾರ್ಥಿಯ ಶ್ರಮವನ್ನು ತೋರಿಸುತ್ತವೆ, ಆದರೆ ಅದರ ಜೊತೆಗೆ ಸಾಮರ್ಥ್ಯ, ಕೌಶಲ್ಯ ಮತ್ತು ಹೊರ ಜಗತ್ತಿನ ಅರಿವು ಕೂಡ ಇದ್ದರೆ ಮಾತ್ರ ಸಂಪೂರ್ಣ ವ್ಯಕ್ತಿತ್ವ ಬೆಳೆಯುತ್ತದೆ.
1: ಹಾಗಾದರೆ ಮೇಡಮ್, ಇತ್ತೀಚೆಗೆ AI ಕಾರಣದಿಂದ ಕೆಲಸ ಮಾಡುವ ವಾತಾವರಣ ಬದಲಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು AIಯಿಂದ ದೂರ ಉಳಿಯದೆ ಅದಕ್ಕೆ ಹೊಂದಿಕೊಂಡು ಹೇಗೆ ಮುಂದುವರಿಯಬೇಕು?
2: ಇದಕ್ಕೆ ಹೇಳಬೇಕಂದ್ರೆ AI ನಮ್ಮ ಅವಕಾಶಗಳನ್ನು ಕಸಿದುಕೊಂಡಿಲ್ಲ, ವಿನ್ಯಾಸ ಬದಲಾಯಿಸಿದೆ. ಆದರೆ ಅದರಿಂದ ಭಯಪಡುವ ಅವಶ್ಯಕತೆ ಇಲ್ಲ. ಬದಲಾವಣೆಯನ್ನು ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ಇರಬೇಕು. ಮೊದಲಿಗೆ AI ಬಗ್ಗೆ ಮೂಲಭೂತ ತಿಳುವಳಿಕೆಯನ್ನು ಪಡೆಯಬೇಕು. ಅದು ಹೇಗೆ ಕೆಲಸ ಮಾಡುತ್ತದೆ, ಯಾವ ಕ್ಷೇತ್ರಗಳಲ್ಲಿ ಉಪಯೋಗವಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. ನಾವು ನಮ್ಮ ಕೌಶಲ್ಯಗಳನ್ನು ನಿರಂತರವಾಗಿ ಬೆಳೆಸಿಕೊಳ್ಳಬೇಕು. ತಂತ್ರಜ್ಞಾನವನ್ನು ಉಪಯೋಗಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದ್ದರೆ AI ನಮ್ಮ ಸ್ಪರ್ಧಿಯಲ್ಲ, ಅದು ನಮ್ಮ ಸಹಾಯಕವಾಗುತ್ತದೆ. ಆದ್ದರಿಂದ ದೂರ ಉಳಿಯುವ ಬದಲು ಅದನ್ನು ಕಲಿತು ಅದಕ್ಕೆ ಹೊಂದಿಕೊಂಡು ನಮ್ಮ ಕೆಲಸವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವುದೇ ಮುಂದಿನ ದಾರಿ. ಒಟ್ಟಾರೆ ಹೇಳೋದಾದ್ರೆ ಮಲ್ಲಿಕ್ ಮತ್ತು ಸುಮುಖ್, ನೋಡಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ನಿರುದ್ಯೋಗಿಗಳಲ್ಲ. ಅದರ ಬಗ್ಗೆ ಯೋಚಿಸದಲ್ಲದೆ ಪರಿಹಾರ ಹುಡುಕುವ ಧೈರ್ಯವೂ ನಿಮಗಿರಬೇಕು. ನೀವು ಅವಕಾಶ ಹುಡುಕುತ್ತಿರುವ ಯುವಕರು. ಪರಿಶ್ರಮ, ಕೌಶಲ್ಯ ಅಭಿವೃದ್ಧಿ, ಆತ್ಮವಿಶ್ವಾಸ ಮತ್ತು ಧೈರ್ಯ, ಇವುಗಳೇ ನಿಮ್ಮ ದೊಡ್ಡ ಆಯುಧ. ನಿರಂತರ ಕಲಿಕೆ ಅಗತ್ಯ, ಆದರೆ ನಿಮ್ಮ ಜೀವನದಲ್ಲಿ ಇವುಗಳನ್ನು ನೀವು ಅಳವಡಿಸಿಕೊಂಡರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ.
3: ಹೌದು ಮೇಡಮ್, ನಿಮ್ಮ ಮಾರ್ಗದರ್ಶನದಿಂದ ನಮಗೆ ತುಂಬಾ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿದೆ. ನಮಗೆ ಒಂದು ಸ್ಪಷ್ಟ ಸಂದೇಶ ಸಿಕ್ಕಿದೆ, ಈ ಕಾಲ ಬದಲಾಗುತ್ತಿದ್ದಂತೆ ನಾವು ಕೂಡ ಬದಲಾಗಬೇಕು ಎಂಬ ಮನವರಿಕೆಯಾಗಿದೆ.
1: ನಾವು ಕೇವಲ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳಿಗಷ್ಟೇ ಸೀಮಿತವಾಗದೆ ಕೌಶಲ್ಯ ಮತ್ತು ಅನುಭವಗಳನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ ಎಂದು ಸ್ಪಷ್ಟನೆ ತಿಳಿಸಿಕೊಟ್ಟ ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್. ನಾವು ಕೇವಲ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳಿಗಷ್ಟೇ ಸೀಮಿತವಾಗದೆ ಕೌಶಲ್ಯ ಮತ್ತು ಅನುಭವಗಳನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ ಎಂದು ಸ್ಪಷ್ಟವಾಗಿ ತಿಳಿಸಿಕೊಟ್ಟ ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್.
3: ನಾವು ಬರೀ ನಾಲ್ಕು ಗೋಡೆಯೊಳಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿನ ಅರಿವು ಪಡೆದು ಹೊಸ ಅವಕಾಶಗಳನ್ನು ಹುಡುಕುವುದು ನಮ್ಮಲ್ಲಿ ಮನೋಭಾವನೆ ಬೆಳೆಸಿಕೊಳ್ಳಬೇಕು.
1: ನಾವು ಧೃತಿಗೆಡದೆ ಭರವಸೆಯ ಮುಂದಿನ ಹೆಜ್ಜೆ ಇಟ್ಟು ನಮ್ಮ ನಿರಂತರ ಕಲಿಕೆಯೇ ಬದಲಾವಣೆಗೆ ಹೊಸ ದಾರಿದೀಪ. ನಾವು ಡಿಜಿಟಲ್ ಯುಗಕ್ಕೆ ಹೊಂದಿಕೊಂಡರೆ ನಮ್ಮ ದೇಶವು ಉಜ್ವಲಗೊಳ್ಳುತ್ತದೆ.
4: ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಪದವಿ ಅನ್ನೋದು ಅಂತ್ಯ ಅಲ್ಲ, ಅದು ಪ್ರಾರಂಭ. ಕೌಶಲ್ಯಗಳು, ಸಾಮರ್ಥ್ಯಗಳು, ನಮ್ಮಲ್ಲಿರುವಂತಹ ಜ್ಞಾನವನ್ನ ನಾವು ಹೆಚ್ಚಿಸಿಕೊಂಡಾಗ ಯಶಸ್ಸು ಖಂಡಿತ. ಉದ್ಯೋಗವಿಲ್ಲದ ಪದವೀಧರರ ಸಮಸ್ಯೆ ಕುರಿತು ತಮ್ಮ ವಿಶ್ಲೇಷಣೆ ಮತ್ತು ಚರ್ಚೆ ಹಂಚಿಕೊಂಡಂತಹ ಸುಮುಖ್, ಮಲ್ಲಿಕಾರ್ಜುನ್ ಹಾಗೂ ಡಾಕ್ಟರ್ ಯಮುನಾ ಮೇಡಮ್, ಹೇಮಶ್ರೀ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
5: ಮನುಷ್ಯ ತನ್ನ ನಿರಂತರ ಜೀವನ ಸಾಗಾಟದಲ್ಲಿ ತನಗೆ ಬೇಕಾದ ಗುರಿ ತಲುಪಲು ದಣಿದು ಬಳಲಿ ಬಂದಾಗ ಕೊನೆಗೆ ತನ್ನ ಗುರಿ ತಲುಪುವ ನಡುವೆ ಆಗುವಂತಹ ಒಂದು ಆತ್ಮಚಿಂತನೆ ಮತ್ತು ಆಧ್ಯಾತ್ಮಿಕ ಭಾವನೆಗಳನ್ನು ಹೊತ್ತಿರುವ ಒಂದು ಭಾವಗೀತೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬರುತ್ತಿದ್ದಾರೆ ಕುಮಾರ ಜೋಶುವ, ಡೇನಿಯಲ್ ಮತ್ತು ಜೋಯೆಲ್ ಪ್ರಥಮ ಬಿಎ ಅಪರಾಧಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರ ಮನೋವಿಜ್ಞಾನ ಪತ್ರಿಕೋದ್ಯಮ ಎರಡನೇ ಸೆಮಿಸ್ಟರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ.

0: ಗಮನಿಸಿ, ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಕೇಳಲಿರುವುದು ವಿಜ್ಞಾನ ಮತ್ತು ಕಲ್ಪನೆಯ ಸಂಧಿಯಲ್ಲಿ ಹುಟ್ಟಿದ ಈ ಕತೆ ಅಸಾಧ್ಯವೆನಿಸುವುದನ್ನು ಸಾಧ್ಯವಾಗಿಸುವ ವಿಜ್ಞಾನ ಮತ್ತು ಸಾಹಸದ ಈ ರೋಚಕ ಕತೆ ನಿಮ್ಮ ಕಲ್ಪನೆಗೆ ಹೊಸ ಹಾರಾಟ ನೀಡುತ್ತದೆ. ಈ ಅದ್ಭುತ ಕಥೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬರುತ್ತಿದ್ದಾರೆ ಸಲೋಮಿ ಮಾರ್ಗರೇಟ್, ಎಸ್ ಎರಡನೇ ಸೆಮಿಸ್ಟರ್ ಅಪರಾಧ ಶಾಸ್ತ್ರ ಮತ್ತು ನ್ಯಾಯವಿಜ್ಞಾನ.
1: ಇದು ನಿಗೂಢ ಕಥೆಗಳ ಸಮಯ. ನಮ್ಮ ಕಣ್ಣಿಗೆ ಕಾಣದ ಪ್ರಪಂಚದ ಹಿಂದೆ ನಮಗೆ ತಿಳಿಯದ ಇನ್ನೊಂದು ಕರಾಳ ಸತ್ಯ ಅಡಗಿದೆ. ನಾವು ಕಾಕತಾಳೀಯ ಎಂದು ನಂಬುವ ಘಟನೆಗಳ ಹಿಂದೆ ಯಾರೋ ಅಥವಾ ಯಾವುದೋ ಶಕ್ತಿಯ ಕೈವಾಡವಿರುತ್ತದೆ. ಗಮನವಿಟ್ಟು ಕೇಳಿ, ಯಾಕೆಂದರೆ ಸತ್ಯ ಯಾವಾಗಲೂ ನೆರಳಿನಲ್ಲೇ ಅಡಗಿರುತ್ತದೆ. ನೆರಳಿನ ಹಿಂದೆ ಇರುವ ಸತ್ಯ. ರಾಮ್ ಬಾಲ್ಯದಿಂದಲೇ ಸ್ವಲ್ಪ ಭಿನ್ನವಾಗಿ ಕಾಣುತ್ತಿದ್ದ. ಇತರೆ ಮಕ್ಕಳು ಭೂತಗಳ ಕತೆ ಕೇಳಿದಾಗ ಹೆದರಿಕೊಂಡು ದೊಡ್ಡವರ ಹತ್ತಿರ ಸೇರಿಕೊಳ್ಳುತ್ತಿದ್ದರೆ ಅವನ ಮನಸ್ಸಿನಲ್ಲಿ ಭಯಕ್ಕಿಂತಲೂ ಕುತೂಹಲವೇ ಹೆಚ್ಚು ಮೂಡುತ್ತಿತ್ತು. ಆ ಭೂತಕ್ಕೆ ಸಾಕ್ಷಿಯೇನು ಎಂಬ ಪ್ರಶ್ನೆ ಅವನಿಗೆ ಸಹಜವಾಗಿತ್ತು. ವಿಜ್ಞಾನ ಶಿಕ್ಷಕರಾದ ಅವನ ತಂದೆ ಅರ್ಥವಾಗದ ವಿಷಯವನ್ನು ಭಯಪಡುವುದಕ್ಕಿಂತ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕೆಂದು ಮೃದುವಾಗಿ ಹೇಳುತ್ತಿದ್ದರು. ಭಯ ಅಜ್ಞಾನದಿಂದ ಹುಟ್ಟುತ್ತದೆ ಎಂಬ ಅವರ ಮಾತು ರಾಮ್ ಮನಸ್ಸಿನಲ್ಲಿ ನಿಧಾನವಾಗಿ ನೆಲೆಯೂರಿತು. ಆ ಚಿಕ್ಕ ಪಾಠವೇ ಅವನ ಜೀವನದ ದಾರಿಯನ್ನು ರೂಪಿಸಿತು. ಸತ್ಯವನ್ನು ಹುಡುಕುವುದು ಅವನಿಗೆ ಕೇವಲ ಆಸೆಯಲ್ಲ, ಒಂದು ಹೊಣೆಗಾರಿಕೆಯಾಯಿತು. ಕಾಲ ಕಳೆದಂತೆ ಅವನು ಯುವ ಪತ್ರಕರ್ತನಾಗಿ ಬೆಳೆದನು ಮತ್ತು ಪ್ರತಿಯೊಂದು ಸುದ್ದಿಯ ಹಿಂದೆ ಅಡಗಿರುವ ನಿಜವನ್ನು ತಿಳಿಯಲೇಬೇಕೆಂಬ ಉತ್ಸಾಹ ಅವನನ್ನು ಮುನ್ನಡೆಸುತ್ತಿತ್ತು. ಒಂದು ದಿನ ಸಂಪಾದಕರು ಪರ್ವತಗಳ ಮಧ್ಯ ಇರುವ ಒಂದು ಚಿಕ್ಕ ಹಳ್ಳಿಯ ಬಗ್ಗೆ ಮಾತನಾಡಿದರು. ಇಲ್ಲಿರುವ ಒಂದು ಹಳೆಯ ಮನೆಯ ಕುರಿತು ಜನರಲ್ಲಿ ವಿಚಿತ್ರ ಭಯ ಹರಡಿಕೊಂಡಿತ್ತು. ಅಲ್ಲಿ ಹೋದವರು ಮರಳಿ ಬರುತ್ತಿಲ್ಲ ಎಂಬ ಊಹಾಪೋಹಗಳು ಹಳ್ಳಿಯಲ್ಲೆಲ್ಲ ಹರಡಿದವು. ರಾಮ್ ಇದನ್ನು ಕೇಳಿ ಹೊರಗೆ ನಗು ತೋರಿಸಿದರು. ಈ ಸನ್ನಿವೇಶಗಳ ಹಿಂದೆ ಏನೋ ಅಜ್ಞಾತ ಸತ್ಯ ಅಡಗಿದೆ ಎಂಬ ಭಾವನೆ ಅವನೊಳಗೆ ಮೂಡಿತು. ಅದನ್ನು ಕಂಡುಹಿಡಿಯಲೇಬೇಕೆಂಬ ನಿರ್ಧಾರ ನಿಧಾನವಾಗಿ ಗಟ್ಟಿಯಾಯಿತು. ಸಂಜೆ ಹೊತ್ತಿಗೆ ಹಳ್ಳಿಗೆ ತಲುಪಿದ. ಅಲ್ಲಿ ಆವರಿಸಿದ ನಿಶಬ್ದ ಅವನ ಗಮನವನ್ನು ಸೆಳೆಯಿತು. ಗಾಳಿ ಬೀಸುವ ಶಬ್ದವು ಸಹಜವಾಗಿ ಕೇಳಿಸುತ್ತಿತ್ತು. ಚಹಾ ಅಂಗಡಿಯಲ್ಲಿ ಮನೆ ಬಗ್ಗೆ ಕೇಳುತ್ತಿದ್ದಂತೆ ಜನರ ಮುಖದಲ್ಲಿ ಕಾಣಿಸಿದ ಆತಂಕ ಸ್ಪಷ್ಟವಾಗಿತ್ತು. ಅವರು ಹೇಳಿದ ಕತೆಗಳು ಕೇಳಿದ ಮಾತುಗಳಾದರೂ ಅವರ ಕಣ್ಣಲ್ಲಿ ಕಂಡ ಭಯ ನಿಜವಾಗಿತ್ತು. ಆ ರಾತ್ರಿ ಆ ಮನೆಗೆ ಹೋಗುವ ನಿರ್ಧಾರ ಮಾಡಿದ ರಾಮ್. ಮಂಕಾದ ಚಂದ್ರನ ಬೆಳಕಿನಲ್ಲಿ ಮನೆಯ ಮುಂದೆ ನಿಂತಾಗ ಗಾಳಿಯಿಂದ ಹಳೆಯ ಬಾಗಿಲಿನ ಶಬ್ದ ವಾತಾವರಣವನ್ನು ಇನ್ನಷ್ಟು ಭಾರವಾಗಿಸಿತು. ಒಳಗೆ ಕಾಲಿಟ್ಟ ಕ್ಷಣವೇ ಧೂಳಿನ ವಾಸನೆ. ಖಾಲಿ ಗೋಡೆಗಳು ಮತ್ತು ಆವರಿಸಿದ ಒಂಟಿತನ ಅವನ ಮನಸ್ಸನ್ನು ಕ್ಷಣಕಾಲ ಕೆಡಸಿತು. ಮೇಲ್ಮಹಡಿಯಿಂದ ಕೇಳಿಬಂದ ಹೆಜ್ಜೆಗಳ ಶಬ್ದ ಅವನ ಹೃದಯ ಬಡಿತವನ್ನು ವೇಗಗೊಳಿಸಿತು. ಕೈಗಳಲ್ಲಿ ಸಣ್ಣ ನಡುಕ ಮೂಡಿದರೂ ಆತ ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡ. ಮೇಲಕ್ಕೆ ಹೋದಾಗ ಗೋಡೆಯ ಮೇಲೆ ಕದಲುತ್ತಿದ್ದ ದೊಡ್ಡ ನೆರಳು ಒಂದು ಕ್ಷಣ ಭಯ ಹುಟ್ಟಿಸಿತು. ಆದರೆ ಗಮನಿಸಿದಾಗ ಅದು ಕಿಟಕಿಯ ಹೊರಗಿನ ಮರದ ಕೊಂಬೆಗಳ ನೆರಳು ಎಂದು ತಿಳಿಯಿತು. ಅವನು ತನ್ನಲ್ಲೇ ಓ ದೃಷ್ಟಿಭ್ರಮೆ ಎಂದುಕೊಂಡ. ಆ ಕ್ಷಣ ಭಯ ಎಷ್ಟು ಸುಲಭವಾಗಿ ನಮ್ಮ ಮನಸ್ಸನ್ನು ಮೋಸಗೊಳಿಸಬಹುದೆಂಬುದನ್ನು ಅರಿತುಕೊಂಡ. ಮುಂದಿನ ಕೋಣೆಯಲ್ಲಿ ಕಂಡ ಕೆಂಪು ಗುರುತುಗಳು ಮೊದಲ ನೋಟಕ್ಕೆ ರಕ್ತದಂತೆ ಕಾಣಿಸಿತು. ಹಳ್ಳಿ ಜನರ ಮಾತು ಅವನ ಮನಸ್ಸಿನಲ್ಲಿ ಮರುಕಳಿಸಿದವು. ಆದರೆ ಹತ್ತಿರದಿಂದ ಪರಿಶೀಲಿಸಿದಾಗ ಅದು ಕೇವಲ ಬಣ್ಣದ ಗುರುತುಗಳಾಯಿತು. ಯಾರೋ ಉದ್ದೇಶಪೂರ್ವಕವಾಗಿ ಈ ಭಾವನೆಯನ್ನು ಸೃಷ್ಟಿಸಿದ್ದಾರೆ ಎಂಬ ಅನುಮಾನ ಬಲವಾಯಿತು. ಅಷ್ಟರಲ್ಲಿ ದೂರದಿಂದ ಕೇಳಿಬಂದ ಕಿರುಚುವ ಶಬ್ದ ಚೀರಿದಂತಾಯಿತು. ಆ ಶಬ್ದದಲ್ಲಿ ನೋವು, ಭಯ ಮತ್ತು ಸಹಾಯಕ್ಕಾಗಿ ಮಾಡುತ್ತಿದ್ದ ಬೇಡಿಕೆ ಸ್ಪಷ್ಟವಾಯಿತು. ಆ ದಿಕ್ಕಿನಲ್ಲಿ ಹೋಗುತ್ತಿದ್ದ ರಾಮ್ ಒಂದು ಗುಪ್ತದಾರಿಯನ್ನು ಕಂಡುಹಿಡಿದ. ಭೂಗರ್ಭದ ಕೋಣೆಯಲ್ಲಿ ಬಂಧಿತನಾದ ಯುವಕನ ಕಣ್ಣಲ್ಲಿ ಕಂಡ ನಿರಾಶೆ ಮತ್ತು ಭಯ ಆ ಸ್ಥಳದ ನಿಜವನ್ನು ಹೇಳುತ್ತಿದ್ದವು. ಅವನನ್ನು ಬಿಡಿಸಿದ ನಂತರ ನಿಧಾನವಾಗಿ ಸತ್ಯ ಹೊರಬಂತು. ಭೂತದ ಕತೆ ಹಿಂದೆ ಮನುಷ್ಯರ ವಂಚನೆ ಅಡಗಿತು. ಜನರ ಭಯವನ್ನು ಬಳಸಿಕೊಂಡು ದರೋಡೆಕೋರರು ದರೋಡೆ ಮಾಡುತ್ತಿದ್ದರು. ಅಷ್ಟರಲ್ಲಿ ಮೇಲಿನಿಂದ ಕೇಳಿ ಬಂದ ಶಬ್ದವನ್ನು ಪರಿಶೀಲಿಸಿದಾಗ ತಿಳಿದು ಬಂದದ್ದು ಅಲ್ಲಿದ್ದ ದರೋಡೆಕೋರರು ನಡೆದಾಡುತ್ತಿದ್ದ ಹೆಜ್ಜೆಗಳ ಶಬ್ದವೇ ಹಳ್ಳಿಯಲ್ಲೆಲ್ಲ ಭಯ ಮತ್ತು ಗಲಿಬಿಲಿಯನ್ನು ಹರಡಿಸುತ್ತಿತ್ತು. ಕ್ಷಣಕಾಲ ಅಪಾಯದ ಭಾವನೆ ಮೂಡಿದರೂ ರಾಮ್ ಈಗಾಗಲೇ ಎಲ್ಲವನ್ನೂ ದಾಖಲಿಸಿದನು. ಕೆಲವೇ ಕ್ಷಣದಲ್ಲಿ ಪೊಲೀಸ್ ಸೈರನ್ ಕೇಳಿಬಂದು ನಿಶಬ್ದ ಮುರಿಯಿತು ಮತ್ತು ಸತ್ಯ ಬೆಳಕಿಗೆ ಬಂತು. ಮರುದಿನ ಹಳ್ಳಿಯವರು ನಿಜವನ್ನು ಅರಿತುಕೊಂಡರು. ಅವರು ನಂಬಿದ್ದು ಭೂತವನ್ನಲ್ಲ, ಭಯವೇ ಎಂಬುದು ಅವರಿಗೆ ತಿಳಿಯಿತು. ತನ್ನ ಲೇಖನದ ಕೊನೆಯಲ್ಲಿ ರಾಮ್ ಒಂದು ವಿಚಾರವನ್ನು ಬರೆದನು. ಪ್ರಶ್ನೆಗಳು ನಿಲ್ಲುವಲ್ಲಿ ಮೂಢನಂಬಿಕೆ ಆರಂಭವಾಗುತ್ತದೆ, ಪ್ರಶ್ನೆಗಳು ಹುಟ್ಟುವಲ್ಲಿ ವಿಜ್ಞಾನ ಜೀವಂತವಾಗುತ್ತದೆ. ಆ ಅನುಭವದ ನಂತರ ಅವನು ಮತ್ತೊಮ್ಮೆ ಅರಿತುಕೊಂಡದ್ದು ಭೂತಗಳು ಇಲ್ಲದೇ ಇರಬಹುದು, ಆದರೆ ಭಯವನ್ನು ಆಯುಧವನ್ನಾಗಿಸಿ ಮನುಷ್ಯರು ಅದನ್ನು ಉಪಯೋಗಿಸುತ್ತಾರೆ ಎಂಬುದು ಅರಿತುಕೊಂಡ.
0: ಸತ್ಯ, ಸರಳತೆ ಮತ್ತು ಅನುಭವದ ಪ್ರತಿಬಿಂಬವೇ ವಚನ. ನಮ್ಮ ನಾಡಿನ ಆಧ್ಯಾತ್ಮ ಚೇತನದ ಜ್ಯೋತಿಯನ್ನು ಪ್ರಕಾಶಗೊಳಿಸಿದ ಅಲ್ಲಮ್ಮ ಪ್ರಭುಗಳು ಹಾಗೂ ಸರ್ವಜ್ಞನವರ ವಚನಗಳನ್ನು ಹೇಳಲು ಬರುತ್ತಿದ್ದಾರೆ ಕುಮಾರಿ ಅನನ್ಯ, ಪ್ರಥಮ ಬಿಎ, ದ್ವಿತೀಯ ಸೆಮಿಸ್ಟರ್.
2: ನಾನೆಂಬ ಅಹಂಕಾರದಲ್ಲಿ ನಾನುಂಡೆ ನಾದಡೆ, ನನಗದೇ ಭಂಗ ಸುತ್ತಿ ನಿಂದೆಗೆ ನೊಂದೆ ನಾದಡೆ. ಅಂಗೈಯಲ್ಲಿರ್ದ ಗುಹೇಶ್ವರನ ಲಿಂಗಕ್ಕೆ ದೂರ ಕಾಣ ಸಂಗಣ ಬಸವಣ್ಣ ಅಲ್ಲಮ್ಮ ಪ್ರಭು. ವಚನ ಎಂದರೆ 11-12 ಶತಮಾನದಲ್ಲಿ ಕರ್ನಾಟಕದಲ್ಲಿ ಶರಣರಿಂದ ಸೃಷ್ಟಿಯಾದ ಲಯಬದ್ಧವಾದ ಮತ್ತು ಅರ್ಥಪೂರ್ಣವಾದ ಸರಳ ಗದ್ಯ ಪದ್ಯ ಮಿಶ್ರಿತ ಸಾಹಿತ್ಯ ಪ್ರಕಾರ. ಇದು ಶಿವನ ಮೇಲಿನ ಭಕ್ತಿ, ಸಾಮಾಜಿಕ ಸಮಾನತೆ ಮತ್ತು ಅನುಭವದ ನುಡಿಗಳನ್ನು ತಿಳಿಸುತ್ತದೆ. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು ಮುಂತಾದವರು ರಚಿಸಿದ ಈ ವಚನಗಳು ಕೊನೆಯಲ್ಲಿ ಅಂಕಿತನಾಮವನ್ನು ಹೊಂದಿರುತ್ತವೆ. ಇದು ಗದ್ಯದಂತೆ ಓದಬಹುದಾದರೂ ಕಾವ್ಯದ ಲಯವನ್ನು ಹೊಂದಿರುತ್ತದೆ. ಈಗ ವಚನದ ಸಾರವನ್ನು ಸರಳವಾಗಿ ವಿವರಿಸಲು ಇಚ್ಛಿಸುತ್ತೇನೆ. ನಾನು ನನ್ನದು, ನಾನು ಮಾಡಿದೆ, ನನ್ನದೇ ದಾನ, ನಾನೇ ಕಾರಣ ಎಂದು ಪದೇ ಪದೇ ನಾನು ಅನ್ನುವ ಭಾವನೆ ಬಂದರೆ ಅದು ಅಹಂಕಾರಕ್ಕೆ ದಾರಿಯಾಗುತ್ತದೆ. ಅಷ್ಟೇ ಅಲ್ಲ, ಅದು ಹೊಗಳಿಕೆಯನ್ನು ಬಯಸುತ್ತದೆ. ನಾನು ನಾನು ಎನ್ನುವ ಭಾವ ಇತರರಿಂದ ನಿಂದನೆಗೂ ದಾರಿಯಾಗುತ್ತದೆ. ನಾನು ನನ್ನದು ಎನ್ನುವುದರಿಂದ ಹೊಗಳಿಕೆ ಮತ್ತು ತೆಗಳಿಕೆಗಳತ್ತ ಗಮನ ಕೊಡುವುದರಿಂದ ಭಕ್ತ ದೇವಭಾವದಿಂದಲೇ ದೂರವಾಗುತ್ತಾನೆ. ಬೇರೆಯವರು ಮಾಡುವ ಹೊಗಳಿಕೆ ಮತ್ತು ತೆಗಳಿಕೆಗಳಿಗೆ ಮನಸ್ಸು ಸೋಲಬಾರದು ಅಥವಾ ನೋಯಬಾರದು. ಮನುಷ್ಯ ಯಾವಾಗ ತನ್ನ ಅಹಂಕಾರವನ್ನು ಬಿಟ್ಟು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾನೋ ಆಗ ಮಾತ್ರ ತನ್ನ ಅಂತರಾತ್ಮದಲ್ಲಿರುವ ದೇವರನ್ನು ಕಾಣಲು ಸಾಧ್ಯ. ಅಹಂಕಾರ ಮತ್ತು ಲೌಕಿಕ ಭಾವನೆಗಳು ನಮ್ಮನ್ನು ದೈವತ್ವದಿಂದ ದೂರ ಮಾಡುತ್ತವೆ ಎಂದು ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನು ಉದ್ದೇಶಿಸಿ ತಿಳಿಸಿದ್ದಾರೆ. ನಾನಿನ್ನ ಅಹಂಕಾರದಲ್ಲಿ ಮುಳುಗಿದರೆ ಪ್ರಶಂಸೆ ಮತ್ತು ನಿಂದನೆ ಎರಡಕ್ಕೂ ಒಳಗಾಗಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಅಹಂಕಾರವು ಮನುಷ್ಯನನ್ನು ಪ್ರಶಂಸೆ ಮತ್ತು ನಿಂದನೆಗೆ ಒಳಗಾಗಿಸುತ್ತದೆ. ಇದರಿಂದ ಮನುಷ್ಯನಿಗೆ ಶಾಂತಿ ಮತ್ತು ಸುಖ ಎರಡೂ ಕಳೆದು ಹೋಗುತ್ತದೆ. ಆದರೆ ಅಂಗೈಯಲ್ಲಿರುವ ಗುಹೇಶ್ವರನ ಲಿಂಗ ದೂರದ ಸಂಗನಿಗೆ ಕಾಣಿಸುವುದಿಲ್ಲ. ಆದರೆ ಅಹಂಕಾರದಿಂದ ದೂರವಿದ್ದರೆ ಶಿವ ಸದಾ ನಮ್ಮೊಂದಿಗೆ ಇರುತ್ತಾನೆ ಎಂದು ಸಂದೇಶವನ್ನು ನೀಡುತ್ತಾರೆ.
0: ಸಾಧ್ಯವಿಲ್ಲ ಅನ್ನುವ ಮಾತನ್ನು ಸೋಲಿಸಿದ ಒಂದು ಮನಸ್ಸಿನ ಕಥೆ ಇದು. ಕಷ್ಟದ ನಡುವೆ ಕನಸನ್ನು ಉಳಿಸಿಕೊಂಡವರು ಇತಿಹಾಸ ನಿರ್ಮಿಸುತ್ತಾರೆ. ಅಂತಹ ಕನಸಿನ ಕಥೆಯನ್ನು ಇಂದು ನಿಮ್ಮ ಮುಂದೆ ನಿರೂಪಿಸಲಿರುವರು ಕುಮಾರಿ ಮೇರಿ ಕ್ಲಿಟಾ, ಪ್ರಥಮ ಬಿಎ ವಿದ್ಯಾರ್ಥಿನಿ, ಅಪರಾಧಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರ, ಮನೋವಿಜ್ಞಾನ ಹಾಗೂ ಪತ್ರಿಕೋದ್ಯಮ, ದ್ವಿತೀಯ ಸೆಮಿಸ್ಟರ್.
3: ಒಬ್ಬನು ಓದಿದ್ದಾಗ ತನ್ನ ಜೀವನ ಬದಲಾಗುತ್ತದೆ, ಆದರೆ ಒಬ್ಬನು ಕಲಿಸಿದ್ದಾಗ ಇತಿಹಾಸವೇ ಬದಲಾಗುತ್ತದೆ. ಇಂದು ನಾನು ನಿಮಗೆ ಹೇಳಲಿರುವುದು ಒಬ್ಬ ಸಾಮಾನ್ಯ ಹುಡುಗನ ಕತೆ. ಆದರೆ ಅವನ ಹಠ, ಅವನ ಮೌಲ್ಯಗಳು, ಅವನ ನಿರ್ಧಾರಗಳು ಇಂದು ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರಿಸಿವೆ. ಈ ಕತೆ ಆರಂಭವಾಗುವುದು ಬಿಹಾರದ ಒಂದು ಸಣ್ಣ ಹಳ್ಳಿಯಲ್ಲಿ. ಅಲ್ಲಿ ಹುಟ್ಟಿದ್ದ ಹುಡುಗನ ಹೆಸರು ಆನಂದ್ ಕುಮಾರ್. ಅವನ ಮನೆ ದೊಡ್ಡದಲ್ಲ, ಹಣವೂ ಹೆಚ್ಚಿರಲಿಲ್ಲ. ಅವನ ತಂದೆ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು.

0: ತಾಯಿ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದರು. ಆದರೆ ಆನಂದ್ ಬಳಿ ಒಂದು ಅಪರೂಪದ ಶಕ್ತಿಯಿತ್ತು, ಗಣಿತವನ್ನು ಪ್ರೀತಿಸುವ ಮನಸ್ಸು. ಸಂಖ್ಯೆಗಳು ಅವನಿಗೆ ಭಯವಾಗಲಿಲ್ಲ, ಸೂತ್ರಗಳು ಅವನಿಗೆ ಕಷ್ಟವಾಗಿರಲಿಲ್ಲ, ಅವು ಅವನ ಗೆಳೆಯರಂತೆ ಇದ್ದವು. ಶಾಲೆಯಲ್ಲಿ ಶಿಕ್ಷಕರು ಅವನನ್ನು ಗಮನಿಸಿದರು. ಈ ಹುಡುಗನಲ್ಲಿ ಏನೋ ವಿಶೇಷ ಇದೆ ಎಂದು ಅವರು ಹೇಳಿದರು. ಆನಂದ್ ದಿನೇ ದಿನೇ ಮುಂದುವರೆದ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಗಣಿತ ಸ್ಪರ್ಧೆಗಳಲ್ಲಿ ಹೆಸರು ಮಾಡಿದ. ಅವನ ಪ್ರತಿಭೆ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಗಮನವನ್ನು ಸೆಳೆಯಿತು. ಹೌದು ಕೇಳುಗರೆ, ಒಬ್ಬ ಬಿಹಾರದ ಹುಡುಗನಿಗೆ ವಿಶ್ವದ ಶ್ರೇಷ್ಠ ವಿಶ್ವವಿದ್ಯಾಲಯದಿಂದ ಸ್ವಾಗತಿಸಿದರು. ಆ ಕ್ಷಣದಲ್ಲಿ ಅವನ ಕನಸು ಆಕಾಶ ಮುಟ್ಟಿತ್ತು. ಆದರೆ ಜೀವನ ಯಾವಾಗಲೂ ನಮ್ಮ ಕನಸಿನಂತೆ ನಡೆಯುವುದಿಲ್ಲ. ಆನಂದಿನ ತಂದೆ ಅಕಸ್ಮಾತ್ತಾಗಿ ನಿಧನರಾದರು. ಮನೆಯ ಆರ್ಥಿಕ ಹೊಣೆ ಅವನ ಮೇಲೆ ಬಂತು. ಕೇಂಬ್ರಿಡ್ಜ್ಗೆ ಹೋಗಲು ಬೇಕಾದ ಹಣ ಇರಲಿಲ್ಲ. ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು, ಕನಸು ಅಥವಾ ಕುಟುಂಬ. ಆನಂದ್ ತನ್ನ ಕನಸನ್ನು ತಾತ್ಕಾಲಿಕವಾಗಿ ಬದಿಗೆ ಸೆರೆದ. ಅವನು ಜೀವನವನ್ನು ಸಾಗಿಸಲು ಚಹಾ ಮಾರಾಟ ಮಾಡುತ್ತಿದ್ದ, ಮಕ್ಕಳಿಗೆ ತರಗತಿಗಳನ್ನು ನಡೆಸಿದ. ಹೋರಾಟ ದಿನನಿತ್ಯದ ಸಂಗಾತಿಯಾಗಿತ್ತು. ಆದರೂ ಒಂದು ವಿಷಯ ಬದಲಾಗಲಿಲ್ಲ, ಅವನು ಗಣಿತವನ್ನು ಬಿಡಲಿಲ್ಲ. ಒಂದು ದಿನ ಆನಂದ್ ಒಂದು ದೃಶ್ಯವನ್ನು ಕಂಡನು. ಪ್ರತಿಭಾವಂತ ವಿದ್ಯಾರ್ಥಿಗಳು ಬಡವರಾಗಿದ್ದರು. ಭಾರತೀಯ ತಾಂತ್ರಿಕ ಸಂಸ್ಥೆ ಪ್ರವೇಶ ಪರೀಕ್ಷೆ ಕನಸು ಕಾಣುತ್ತಿದ್ದರು. ದುಬಾರಿ ತರಬೇತಿ ತರಗತಿಗಳ ಮುಂದೆ ನಿಲ್ಲಬೇಕಾದ ಸ್ಥಿತಿ. ಆ ಕ್ಷಣದಲ್ಲಿ ಅವನು ಪ್ರಶ್ನೆ ಕೇಳಿದ. ಪ್ರತಿಭೆ ಹಣವಿದ್ದವರಿಗೆ ಮಾತ್ರವೇ? ಅಲ್ಲಿಯೇ ಹುಟ್ಟಿತ್ತು ಒಂದು ಕ್ರಾಂತಿಕಾರಿ ಯೋಜನೆ. ಆನಂದ್ ನಿರ್ಧರಿಸಿದ. ನಾನೊಬ್ಬನೇ ಗೆದ್ದರೆ ಸಾಕಾಗುವುದಿಲ್ಲ, ನಾನು ಇನ್ನೂ 30 ಮಕ್ಕಳನ್ನು ಗೆಲ್ಲಿಸುತ್ತೇನೆ. ಅಲ್ಲಿ ಆರಂಭವಾಯಿತು ಸೂಪರ್ 30. ಸೂಪರ್ 30 ಎಂದರೇನು? ಪ್ರತಿ ವರ್ಷ 30 ಬಡ ವಿದ್ಯಾರ್ಥಿಗಳ ಆಯ್ಕೆ, ಯಾವುದೇ ಶುಲ್ಕ ಇಲ್ಲ. ವಾಸ, ಊಟ, ಪಾಠ ಎಲ್ಲವೂ ಉಚಿತ. ಆದರೆ ಶ್ರಮ ತುಂಬಾ ಕಠಿಣ. ಬೆಳಗ್ಗೆ ಬೇಗ ಎದ್ದು ಓದು, ತಡರಾತ್ರಿವರೆಗೆ ಅಭ್ಯಾಸ, ತಪ್ಪು ಮಾಡಿದರೆ ಮತ್ತೆ ಮತ್ತೆ ಪ್ರಯತ್ನ. ಆನಂದ್ ಶಿಕ್ಷಕ ಮಾತ್ರವಲ್ಲ, ಅವನು ಮಾರ್ಗದರ್ಶಕ, ಅವನು ಪ್ರೇರಕ. ಮೊದಲನೆಯ ವರ್ಷ ಫಲಿತಾಂಶ ಬಂದ ದಿನ 30ರಲ್ಲಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಭಾರತೀಯ ತಾಂತ್ರಿಕ ಸಂಸ್ಥೆ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ದೇಶವೇ ಅಚ್ಚರಿಪಟ್ಟಿತ್ತು. ಸುದ್ದಿ ಮಾಧ್ಯಮಗಳು ಬಂದವು, ಪ್ರಶಸ್ತಿಗಳು ಬಂದವು, ಚಲನಚಿತ್ರವು ನಿರ್ಮಾಣವಾಯಿತು. ಆದರೂ ಆನಂದ್ ಕುಮಾರ್ ಬದಲಾಗಲಿಲ್ಲ. ಅವರು ಇನ್ನೂ ಸರಳವಾಗಿ ಬದುಕುತ್ತಿದ್ದಾರೆ, ಇನ್ನು ಮಕ್ಕಳ ಜೊತೆಯಲ್ಲೇ ಇರುತ್ತಾರೆ. ಅವರು ಹೇಳುತ್ತಾರೆ, ನಾನು ಹಣ ಗಳಿಸಲು ಅತ್ಯುತ್ತಮ 30 ಆರಂಭಿಸಲಿಲ್ಲ, ನಾನು ಅವಕಾಶ ಕೊಡಲು ಆರಂಭಿಸಿದೆ.
1: ಕಷ್ಟಪಟ್ಟು ಕೆಲಸ ಮಾಡುವ ಇಚ್ಛಾಶಕ್ತಿ ಇದ್ದರೆ ಯಾರಾದರೂ ಗುರಿಯನ್ನು ಮುಟ್ಟಬಹುದು ಎಂದು ತಮ್ಮ ಕಥೆಯ ಮೂಲಕ ತಿಳಿಸಿದ ಕ್ಲಿಟಾರ್ ಅವರಿಗೆ ಧನ್ಯವಾದಗಳು.
2: ಇದುವರೆಗೆ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಅಜ್ನಬಿ ಚಿತ್ರದ ಗೀತೆ.

ಕೇಳುಗರೇ ಗಮನಿಸಿ, ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ ಕಾದಂಬರಿಗಾರ್ತಿ ಹಾಗೂ ಕವಯಿತ್ರಿ ಸವಿತಾ ನಾಗಭೂಷಣ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಇವರೊಂದಿಗೆ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ, ಛಾಯಾ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ತಲತ್ ಮಹಮೂದ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಹೀರಾ ಪನ್ನಾ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್.

0: ಆಕಾಶವಾಣಿ
1: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ.
0: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
2: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನು ಗಿಡಮರ ಹಸಿರು ಹೂ ಹಣ್ಣುಗಳ ಮೇಲೇ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು ಎಂ ಕೆ ಇಂದಿರಾ ಪ್ರಶಸ್ತಿ, ಬಿ ಎಸ್ ಶ್ರೀಧರ್ ಪ್ರಶಸ್ತಿ, ಹೀಗೆ ಹತ್ತು ಹಲವು ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
3: ನಮಸ್ಕಾರ ಸರ್.
2: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂಥವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನು ತಿಳ್ಕೊಂಡು ಕಾರ್ಯಕ್ರಮವನ್ನು ತಮ್ಮ ಪತಿಯವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಅನ್ನೋದನ್ನು ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
3: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವ್ರನ್ನ ಮದುವೆ ಆದಮೇಲೆ ಅವರು

0: ಸೋಷಿಯಲಿಸ್ಟ್ ಆಗಿದ್ರು.
1: ಹೌದು,
0: ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನ ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೆ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ. ಒಂದು ಒಂದು ಹೊಸ ಆಯಾಮನೇ ಸಿಕ್ತು. ಅವರ
1: ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇನೆ. ನಿಮ್ಮ ಕವನದ ದಿಕ್ಕನ್ನು ಬದಲಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಡಾಕ್ಟರ್ ಶಿವರುದ್ರಪ್ಪನವರು.
0: ಹೌದು, ಅವರು ನಾನು ಮದುವೆ ಆಗಿ ಹೊಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದ್ರು, ಮನೆಗೂ ಕರ್ಕೊಂಬಂದಿದ್ರು. ಫಸ್ಟ್ ಟೈಮ್ ಅವರನ್ನ ನಾನು ನೋಡಿದ್ದು. ಅದಾದ್ಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವ್ರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ. ಅವ್ರಿಗೆ ಗೊತ್ತಿತ್ತು ನೀವು ಬರೀತೀರಲ್ವಾ ಅಂತಂದರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ಥರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ ಇದು, ಇದನ್ನು ಸ್ವಲ್ಪ ಹಿಂಗೆ ಬರಿ ಅಂತ ಹೇಳಿದ್ರು. ಅಂದರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತೆ ನಾನು ತುಂಬಾ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದ್ರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ. ಅವರ ಎದೆ ತುಂಬಿ ಹಾಡಿದ್ದನ್ನು ಅದೆಲ್ಲ ತುಂಬಾ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನು ಬರ್ದಿದ್ದ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯಯಾನದ ಹಾದಿಯಲ್ಲಿ ತುಂಬ ಸಹಾಯ ಮಾಡಿತು.
1: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಲೇ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ?
0: ನಾನು ಒಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
1: ಅಂದ್ರೆ ಬರುತ್ತೇನೆ ಕೇಳು ಅಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
0: ಹೌದು.
1: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯ್ತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ಯಾಯಮಾನವಾದಂಥ ಕವನ ಯಾವುದು?
0: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರಲ್ಲ. ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸಿದೆ. ಯಾಕೆಂದರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನು ನಿಜ ಮತ್ತು ಸಹಜವಾಗಿದೆಯೋ ಅದನ್ನು ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆ ಎಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದರೆ ಫಸ್ಟ್ ಕಲೆಕ್ಷನ್ ಯಾವಾಗಲೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ಹೇಳಿ ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳಿದೆ ನಾನು ಒಂದು 30 ಪದ್ಯ ಆಗಿದೆ ನನ್ನನ್ನು ತರಬೇಕಲ್ಲ ಅಂತ. ಅದಕ್ಕೆ ಆವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು ನೀನು ಪ್ರಿಂಟ್ ಆಗಬೇಕು ಅಂತಿದ್ರೆ ಅವರನ್ನು ಕೇಳು. ಅವರು ಆಯಿತು ಅಂದರೆ ಇರ್ಲಿ, ಇಲ್ಲ ಅಂದ್ರೆ ನೋಡೋಣ ಬೇರೆ ನೆಲ್ಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ. ನೀ ಶಿವಮೊಗ್ಗದಳ ಅಲ್ವಾ, ಕೇಳು ಅಂತ ಅಂದರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ, ತರೋಣ ಅಂತ ಅಷ್ಟೇ. ಅವರು ಪಾಪ ಬೇರೆ ಏನೂ ಹೇಳಲಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯಿತ್ರಿ ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆ ಥರ ಒಂದು ಪ್ರೀತಿ ಇತ್ತವರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳಂತ ಒಟ್ಟಿಗೆ 3 ಬಂದಿದ್ದು ನೆನಪಿದೆ ನನಗೆ.
1: ಆಮೇಲೆ ಹೊಸ ಮನುಷ್ಯ ಏನಿದು?
0: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ. ಅದು ಹೊಸ ಮನುಷ್ಯ, ಅವರು ಲೋಹಿಯವರು ಮ್ಯಾನ್ ಕೈಂಡ್ ಅಂತ ತರ್ತಾ ಇದ್ರು.

0: ಹಾಕ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನ ಹಾಕ್ತೀನಿ ಅಂತ. ಆಯ್ತು ಇರ್ಲಿ, ನಿಂಗೆ ಒಂದ್ ಪುಟ ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿಂಗೆ ಒಂದ್ ಪುಟ ಇರ್ಲಿ
1: ಇರ್ಲಿ ಅಂತ ಕೊಟ್ರು.
0: ಬೇರೆ ಯಾವ್ದು ಕೊಟ್ಟಿರ್ತಿರ್ಲಿಲ್ಲ, ಕತೆನೂ ಅವರೇ ನೋಡ್ತಿದ್ರು, ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಎರಡು ಮೂರು ಪದ್ಯ ಹಾಕ್ತಿದ್ದೆ.
1: ನಮ್ಗೆ ಅದನ್ನ ಹೇಳಲೇ ಇಲ್ಲ ತಮ್ಮ ಇಷ್ಟವಾದ ಕವನ ಏನು ಅಂತ.
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತೆ ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನು ಓದಿದಾಗಲೂ ಮತ್ತೆ ಮತ್ತೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ, ಮತ್ತೆ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ ಸಾವಿರ ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನ ನೆನಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು ನಾಗಭೂಷಣ್ ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ ಲೋಹಿಯಾ ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದರೆ, ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ತುಕೊಂಡ್ಬಿಟ್ಟಿದ್ದೀವಿ. ನೂರಾರು ವಸ್ತುಗಳನ್ನು ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನೇ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆ ಒಂದು ಬರೆದಿದ್ದೀನಿ ಸರ್ಕಿನ ಪ್ರಪಂಚ. ಅದು ಪದ್ಯ ಅಂತಲೇ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತು ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82 ಇಸ್ವಿಲಿ ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ ನಾಲ್ಕು ಸಾಲಿನ ಚುಟುಕನ್ನ ಆ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಅಯ್ಯೋ ಬಂದಿದೆ ಅಂತ, ನಮಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತ್ರಿ ಅವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ. ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬ ಜನ ಅದರಲ್ಲಿ ಭಾಗವಹಿಸಿದ್ರು, ಅದು ನನಗೆ ಪ್ರೇರಣೆ ಆಯಿತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ಮ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ, ಗಲ್ಲದ ಮೇಲೆ ಮಹಿಳೆಯರು ಕೂತ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸದು ಹಾಕೋದು ಅವರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆ ಥರ ಇತ್ತು. ನಾವೇನು ಕೇಳ್ಬೇಕಾದ್ರು ನಮ್ಮ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನನಗೆ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನು ನಾನು ನನ್ನ ಕಾದಂಬರಿಯಲ್ಲಿ ತರಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೆ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನ ಅವರು ಡೈರೆಕ್ಟಾಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿದೆ. ಅದು ನಾನೇನು ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನು ನಾನು ಅದನ್ನು ಆದಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಒಂದು ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತಂದ್ಬಿಟ್ರೆ ತಮ್ಮನೇಲಿ ಏನಿತ್ತು?
0: ಅದು ನೋಡಿ ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ಮ

0: ನಾಗಭೂಷಣ ಯಾವಾಗ ಹೇಳ್ತಿದ್ರು, ನೀನ್ ನಿನ್ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕೇಳ್ತಿದ್ರು. ನಾನು ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದು ನಾನು ಅವಾಗ ಅವ್ರಿಗೆ ಹೇಳ್ತೀನಿ, ನೋಡ್ರಿ ನಿಮ್ಮನ್ನು ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳ್ದೆ. ಹಂಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದ್ರೆ ಇದಾಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯಿತು. ತುಂಬ ದೊಡ್ಡ ನಿರ್ಧಾರ ಆದರೆ ನಿಮ್ಮನ್ನು ಕೇಳ್ತೀನಿ ನಾನು. ಸಣ್ಣ ಪುಟ್ಟದ್ದು ಯಾವುದೋ ಒಂದು ಯಾರಿಗೋ ಏನೋ ಕೊಡೋ ಅಂಥದ್ದು ಮಾಡೋ ಅಂಥದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನು ನಾನು ತಗೊಳ್ತೀನಿ ಅಂತ
1: ಹೇಳ್ತೀನಿ. ನಿಮ್ಮ ಹತ್ರ ಕೇಳಿದ್ರು ಕೂಡ ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
0: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದ್ರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬಾ ಇದು, ತುಂಬಾ ಮೃದು. ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀ ಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
0: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯೋಕ್ಕೆ ಕಷ್ಟ ನನಗೆ. ಅದನ್ನು ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನು 1996 ಅಲ್ಲೇ ಬರೆದಿದ್ದು
1: ಕಾದಂಬರಿಯನ್ನು.
0: ನಾನು ಆನಂತರ ತೀರ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿನ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನು ಕಾವ್ಯದಲ್ಲಿ ಹೇಳಕ್ಕಾಗೋದಿಲ್ಲ, ಅದಕ್ಕೆ ನಾನು ನನಗೆ ಆದರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೆಯದು ಅಂತ ಅಂದ್ಕೊಂಡ್ರು ಎಲ್ಲವನ್ನು ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಾನು ಅದನ್ನು ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನು ಬರೆದ. ನನಗೆ ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು, ಆದರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನಾದ್ರು ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೇನೋ.
0: ಅದು ವಾಪಸ್ ಬಂದಿದ್ದಕ್ಕೆ ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯಿತು, ಕಾದಂಬರಿ ಆಯಿತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ?
0: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು, ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು
1: ಸಂಕಲನ ಮಾಡಿಬಿಟ್ರಿ.
0: ಹೌದು,
1: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
0: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು GSS ಅವರ ಅಭಿನಂದನ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂತೇಳಿ ಒಂದು, ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನಗಳನ್ನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟು, ಅದು ನನಗೆ ತುಂಬ ಖುಷಿ ಕೊಡ್ತು.
1: ಅಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲ್ಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡೋಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನು ಅವ್ರು ವಿಸ್ತರಿಸಿದ್ದಾರೆ ಅಂತ ನನಗೆ ಅನಿಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರಿಕೊಂಡು ಒಂದು ತುಂಬ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ, ಒಂದು 700 ಪುಟ 722 ಪುಟನೂ ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂಥ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನು ಹೇಳ್ತೀರಿ?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು, ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚನ್ನದಿದೆ,
0: ಹೌದು, ಡಿ ಎಸ್ ಕರ್ಕಿ ಇದೆ, ಎಲ್ಲ ಕವಿಗಳ ಹೆಸರು.
1: ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ ಎಲ್ಲ ಪ್ರಶಸ್ತಿನೂ ತಗೊಂಡ್ಬಂದಿದೆ.
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು, ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಈ ಇದು ಬಂತು ನನಗೆ, ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ,
1: ಅದು 2014 ಇಸ್ವಿಯಲ್ಲೇ
0: ಬಂದಿದೆ ನನಗಿಂತ ಹಿರಿಯ.

0: ತುಂಬಾ ಜನ ಇದ್ದಾರೆ, ತುಂಬಾ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವ್ರು ನಂಗೆ ಹೇಳಿದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಈಗ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಬಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದ ಅವರು ಏನು ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, PDFಲ್ಲಿ ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗಾಗತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನು ಅವರೇ ಕಣ್ಣುಗಳಿಂದ ನೋಡಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನು ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ, ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಓದಿ, ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರು ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ, ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ಭೂಷಣ್ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತ
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದೆ. ಯಾಕೆ ಅಂದ್ರೆ ಭಾವಗೀತೆಗಳಿಗೆ ಆಕಾಶವಾಣಿ ದಿವಸ ಒಂದ್ ಮೂರ್ ನಾಲ್ಕು ಭಾವಗೀತೆ ಕೇಳ್ತಿದ್ವಿ, ಬೆಳಗ್ಗೆ ಗೀತಾರಾಧನಾ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಎರಡು ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗಿ.
1: ಸವಿತಾ ನಾಗಭೂಷಣ್ ಅವರೇ, ಈಗ ಆಕಾಶವಾಣಿಗೆ 90 ವರ್ಷ ತುಂಬುತ್ತಾ ಇದೆ, ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
0: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು, ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ಚಿತ್ರ. ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನು ನಾನು ಹಳೆದನ್ನೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನು ಅದರ ಸ್ವಾರಸ್ಯವನ್ನು ಈಗೀಗ ತಿಳ್ಕೊತಾ ಇದ್ದೇನೆ. ಹೌದು, ಹಿಂಗೆ ಅರ್ಥ ಇರುತ್ತೆ ಅಂದರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣೆಯ ಹಂಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬಾ ಜನ ಹೇಳಿದ ಅಯ್ಯೋ ನಿಮ್ದು ತುಂಬಾ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳ್ದವ್ರು ಇದ್ದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ, ಅದೇ ಒಂದು ಲ್ಯಾಂಗ್ವೇಜ್. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರೆದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರೆದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ, ಆದರೆ ನಾನು ಅದನ್ನು ಪಡ್ಕೊಂಡಿದ್ದೀನಿ ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನಿಸುತ್ತೆ.
1: ಹಾಗೇನೆ ನಮ್ಮ ಶಿವಮೊಗ್ಗ ಅಂತಂದ ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನು ಕಟ್ಟಿಕೊಡುವಂಥದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು ಸವಿತಾ ನಾಗಭೂಷಣ್ ಅವರೇ.
0: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ, ಅದೇ ಹೇಳಿದ್ನಲ್ಲ 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನು ಅಲ್ಲಿ ನೋಡಿದ್ದೀನಿ, KS ಇರ್ಬೋದು, ಪುತೀನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, GSS ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೇ, ನನಗೆ ಅವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ MK ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ದರು. ಈಗ ಹಲವಾರು ವೇದಿಕೆ ಇರ್ಬೋದು.

0: ಆದ್ರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮ್ಗಿದ್ದಿದ್ದ ಕರ್ನಾಟಕ ಸಂಘ ಒಂದೇ.
1: ಸಾಮಾನ್ಯವಾಗಿ ಕೇಳುವಂಥದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆನೂ ಅದೇ, ನೀವೇಕೆ ಬರೆಯುತ್ತೀರಿ?
0: ಅದು ಬಹುಶಃ ಈಗ ನೋಡಿ ಜಗತ್ತಿನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತು ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆಕ್ಟಿವಿಟಿನೂ ಇದೆ. ಜಗತ್ತು ತುಂಬ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯುತ್ತೆ, ಹೊರಗಿಂದು ಒಳಗೆ ಬರುತ್ತೆ, ಒಳಗಿಂದು ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ
1: ನಿಮ್ಮ
0: ಅಂತ.
1: ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ.
0: ಹೌದು.
1: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗಿದ್ರೆ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
0: ನನಗೆ ಅದು ತುಂಬ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
1: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದೊಂದು ಎರಡಿದೆ. ಒಂದು ಹುಲ್ಲಿನ ಕ್ರಾಂತಿ,
0: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ, ಆಮೇಲೆ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದರೆ, ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವಪದ ಇದೆಯಲ್ಲ, ಅದು ಎರಡೇ ಸಾಲ ಇರ್ಬೋದು, ಅದು ನನ್ನ ಭಾರಿ ನನ್ನನ್ನು ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ,
0: ತುಂಬ ಇವೆ ಕನ್ನಡದಲ್ಲಿ, ಏನಿಲ್ಲ ಅಂದರೂ ನೂರಾರು ಒಳ್ಳೆಯ ಕವಿಗಳಿದ್ದಾರೆ, ನನಗಿಂತ ತುಂಬ ಚೆನ್ನಾಗಿ ಬರೆಯೋ ನೂರಾರು ಕವಿಗಳಿದ್ದಾರೆ, ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೆವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೇ ಬರೆದು ಬಿಟ್ಟಿದ್ದೀರಿ.
0: ಹೌದು,
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ.
0: ನಾನು ಕವಿ ಬಗ್ಗೆನೇ ತುಂಬ ಬರೆದಿದ್ದೀನಿ ಒಂದೊಂದು ನಾಲ್ಕೈದು, ಯಾಕಂದರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ.
1: ಆತ್ಮಾವಲೋಕನ.
0: ಹೌದು, ಈಗ ಮನುಷ್ಯ ಅವನು ಎಂಥವನೇ ಆಗಲಿ ದೇವರ ಮುಂದೆ ನಿಂತಾಗ, ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
1: ಸಮರ್ಪಣಾ ಮನೋಭಾವ ಅಂತ
0: ಆ
1: ಕರಿತೀವಿ.
0: ಕವಿತೆ ಅಕ್ಷರದ ಮುಂದೆ ನಮಗೆ ಅದೇ ಭಾವ ಬರುತ್ತೆ ಅಷ್ಟೇ, ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು, ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರಿಬಿಟ್ಟು ಕಲಸು ಮೇಲೋಗರಾಗೆ ಬರುವಂಥದ್ದು.
1: ಹೌದು,
0: ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು.
1: ಹೌದು,
0: ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನು ನಾವು ನುಡಿಸ್ತೀವಿ, ನಮಗೊಂದಿಷ್ಟು ಶಬ್ದಗಳು ಕೈ ಸಿಗ್ತವೆ ನಾವು ನುಡಿಸೋದು, ಪ್ರತಿಯೊಬ್ಬರು ಅವರದೇ ಆದ
1: ಭಾವನೆಗಳನ್ನ
0: ರೀತಿಯಲ್ಲಿ.
1: ಶಬ್ದಗಳಲ್ಲಿ ಪೋಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ, ಅದರಲ್ಲೂ ಕೂಡ ನಾವು ಹೇಳ್ತೀವಿ, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ.
0: ಹೌದು,
1: ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ, ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲೆನ್ನ ನುಡಿಯು ಕನ್ನಡವೇ ಆಗಿರಲಿ, ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ, ಹಿಮಾಲಯವು ಮುಡಿಯಲ್ಲಿ ಸಹ್ಯಾದ್ರಿಯು ಅಡಿಯಲ್ಲಿ ಅಲ್ಲಲ್ಲಿಯೇ ಇರಲಿ, ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ ಶಿವಮೊಗ್ಗೆಗೇ ಬರಲಿ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ.

0: ಹಟ್ಟಿ ಚಿನ್ನದ ಬುಗುಡಿ, ಕಾರವಾರದ ಸಿಗಡಿ ತುಟ್ಟಿಯಾಗದೇ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ. ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
1: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೊಡೆದು ಬಿಡ್ರಿ ತಾವು.
0: ಹೌದು, ನಾನು ಇಡೀ ದೇಶದಲ್ಲಿದ್ದರೂ ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನಿಸೋ ಒಂದು ಭಾವದಲ್ಲಿ ನಾನು ಅದು.
1: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂಥವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯೋ ಯೋಚನೆ ಯಾವ ರೀತಿ?
0: ನಾನು ಈಗ ನನಗೆ ಏನು ಗೊತ್ತಾ, 40 ವರ್ಷದಿಂದ ಪದ್ಯ ಬರೀತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿಯಾಗಿಬಿಟ್ಟಿದೆ.
1: ಎಲ್ಲ ಒಂದು ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದು ಕಡೆಯಲ್ಲಿ ಹೇಳ್ತಿದ್ದೀರಿ.
0: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದರೆ ಮತ್ತೆ ನಾವು ಇರೋ ತನಕನೂ ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯೋಕ್ಕಾಗಲ್ಲ. ಆದರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರೀತಾ ಇರ್ತೀನಿ. ಅದೊಂದು ನನಗೆ ಒಂದು ಇರಲಪ್ಪ ವರ ಅಂತ ಯಾವಾಗಲೂ ನಾನು ಅಂದ್ಕೊಳ್ಳೋದು. ಆದರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕಷ್ಟೇ, ನಾನೇ ಬರೀತೀನಿ ಅಂತ ಹೇಳಕ್ಕೆ ಬರೋದೇ ಇಲ್ಲ.
1: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನು ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ ಅಂದರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದರಿಂದ ಧನ್ಯವಾದ, ನಮಸ್ಕಾರ.
0: ನನಗೂ ಖುಷಿಯಾಯಿತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್,
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು FM 100.6. ಸಮಯ 10 ಗಂಟೆ. ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಎರಡು ಕನಸು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳುಗರೆ ಗಮನಿಸಿ, ಲಂಡನ್ನ ದಿ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಈ ರಾತ್ರಿ 10:30 11:00 ಹಾಗೂ 11:05 ದಿನದಾಟದ ಅಂತ್ಯದವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಬೇವು ಬೆಲ್ಲ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಎಸ್ಕೆ ಕರೀಂ ಖಾನ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿದ್ದಾರೆ ಪಿಎಸ್ ದಿವಾಕರ್.

ಜಗಮೆಚ್ಚಿದ ಮಗ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

0: ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯಾ?
1: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
0: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ?
1: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
0: ಹಾಗಿದ್ರೆ ಮರೀದೇ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
1: ಮರೆಯದಿರಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಹಾಗೂ ಜುಲೈ 6 ಸೋಮವಾರ ಮಧ್ಯಾಹ್ನ 12:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತು ಬಾನುಲಿ ಸರಣಿ, ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ ಅರ್ಕ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಮಲ್ಲಿ ಮದುವೆ ಚಿತ್ರದ ಗೀತೆ. ಸಾಹಿತ್ಯ ಕೂರಾ ಸೀತಾರಾಮ್ ಶಾಸ್ತ್ರಿ ಅವರದು. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಇದೇ ಭಾನುವಾರ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಯೋಫಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಮರೆಯದೆ ಕೇಳಿ. ಇದೇ ಭಾನುವಾರ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿರುವ ದೇವರ ಕಣ್ಣು ಚಿತ್ರದ ಗೀತೆಯನ್ನು ಇನ್ನು ಮುಂದೆ ಕೇಳೋಣ. ಹಾಡಿದ್ದಾರೆ ವಾಣಿ ಜಯರಾಮ್.

ನೀವೀಗ ಆಲಿಸುತ್ತಿರುವ ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ನಾನು ನೀನು ಜೋಡಿ ಚಿತ್ರದ್ದು. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಬೆಳ್ಳಿ ಮೋಡ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್.

0: ಇದುವರೆಗೂ ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10:30 ಇನ್ನು ಮುಂದೆ ಲಂಡನ್ನ ದಿಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: कृपया हमारे अगले कार्यक्रम की प्रतीक्षा कीजिए. ये आकाशवाणी है.